0: ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕಲಿಯುಗದ ಪ್ರತ್ಯಕ್ಷ ದೈವ ಶಬರಿಮಲೆತ ಸ್ವಾಮಿಯೇ,

107.8 FM Radio Saran. Iga app nalu kuda labhya.

0: ರೇಡಿಯೋ ಸಾರಂಗ್ 107.8 FM.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಗಾಂಧೀಜಿ ಬಗ್ಗೆ ಚಿಂತನೆ ಈಗ ಹಿಂದೆಂದಿಗಿಂತ ಹೆಚ್ಚು ಅಗತ್ಯ ಆಗಿದೆ ಅನಿಸುತ್ತೆ. ನನಗೆ ಎಷ್ಟೋ ಸಲ ದುಃಖ ಉಂಟು, ನೋಡೋಕ್ಕಾಗಲಿಲ್ಲಲ್ಲ ನಮಗೆ ಅಂತ. ನೆಹರು ಈ ಮಹಾತ್ಮ ಡಿ ಜಿ ತೆಂಡೂಲ್ಕರ್ ಬರೆದಂಥ 8 ಸಂಪುಟಗಳ ಪುಸ್ತಕ ಏನಿದೆ ಅದಕ್ಕೆ ಮುನ್ನುಡಿ ಬರೆದಾಗ ಒಂದು ಮಾತನ್ನು ಬರೀತಾರೆ, ಆ ಮಾತನ್ನ ತುಂಬ ಇಷ್ಟ. ಗಾಂಧಿ ಅಷ್ಟೇ ದೊಡ್ಡವನಲ್ಲದ ಯಾವ ವ್ಯಕ್ತಿಯೂ ಕೂಡ ಗಾಂಧಿ ಜೀವನ ಕುರಿತು ಬರೆಯಲು ಶಕ್ತನಾಗಲಾರ ಅಂತ. ಅವರಷ್ಟು ದೊಡ್ಡವರು ಆಗದೊರ್ತು ಅವ್ರ ಬಗ್ಗೆ ಬರೆಯೋಕೆ ಸಾಧ್ಯ ಇಲ್ಲ ಅಂತ. ನಾನು ಮುಂದೆ ಸ್ವಲ್ಪ ಸೇರಿಸ್ತೇನೆ, ಅವರ ಜೀವನದ ಹಾಗೂ ಸಾಧನೆಯ ಬಗ್ಗೆ ಮಾತನಾಡೋದು ಕೂಡ ಅಷ್ಟೇ ಕಷ್ಟದ ಕೆಲಸ ಆಗ್ತದೆ. ಯಾವ ದೃಷ್ಟಿಯಿಂದ ನೋಡೋದು ನಾನು ಅವ್ರನ್ನ? ರಾಮಸ್ವಾಮಿಯವರು ಚೆನ್ನಾಗಿ ಹೇಳಿದರು, ಬರೀ ರಾಜಕಾರಣಿ ಅಂತ ನೋಡಿದರೆ ಒಂದು ಜೀವನದ ಒಂದು ಸಣ್ಣ ಭಾಗ ಆಯಿತು. ಅವರು ಮಾಡಿದಂಥ ಸಾಧನೆಗಳ ಪಟ್ಟಿಯನ್ನು ಪರಿಶ್ರಮವನ್ನು ಗಮನಿಸಿದಾಗ ರಾಜಕಾರಣ ಒಂದು ಸಣ್ಣದು ಅಂತ ಅನಿಸುತ್ತೆ. ಮನುಷ್ಯ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನೆ ಹೋಗಬೇಕಾದ್ರೆ ಅಂತ. ಕೆಲವರು ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾರೆ, ಕೆಲವರು ಹೋಗುವಾಗ ಇರೋ ಹೆಜ್ಜೆಯನ್ನು ಕೂಡ ಅಳಿಸಿ ಹೋಗ್ತಾರೆ ಅಂತ. ನಾನು ಈ ಮಾತಾಡಬೇಕಾದ್ರೆ ಯಾಕೆ ಆಯ್ಕೊಂಡೆ ಈ ವಿಷಯವನ್ನು ಅಂತ ತಮಗೆ ತಿಳಿಸ್ಬೇಕು. ನನ್ನ ಕಣ್ಣು ಮುಂದೆ 2 ಚಿತ್ರ ಬರ್ತಾ ಇದೆ. ನಾನು ಗಾಂಧಿಯವ್ರ ಬಗ್ಗೆ ಅಥಾರಿಟಿ ಅಂತಲ್ಲ, ತುಂಬ ಆಳವಾಗಿ ತಿಳ್ಕೊಂಡಿದ್ದೇನೆ ಅಂತಲ್ಲ, ಆದರೆ 2 ಚಿತ್ರ ನನ್ನ ಕಣ್ಣು ಮುಂದೆ ನಿಂತದಲ್ಲ. ಮೊದಲೇದು ನನ್ನ ಬಾಲ್ಯದಲ್ಲಿ ಹಾಗೂ ಬೆಳೀತಿರ್ಬೇಕಾದ್ರೆ ನಾನು ಕಂಡಂಥ ಅನೇಕ ಜನ ಹಿರಿಯರು ಮಹಾನುಭಾವರು ನನ್ನ ಮನಸ್ಸಿನ ಮೇಲೆ ಬಿತ್ತಿದಂಥ ಗಾಂಧಿ ಚಿತ್ರ ಒಂದಿದೆ. ತುಂಬ ದೊಡ್ಡ ದೊಡ್ಡವರು, ಅವ್ರ ಹೆಸರುಗಳನ್ನು ಹೇಳ್ತೇನೆ, ಅವ್ರು ಏನು ನನ್ನ ಮನಸ್ಸಲ್ಲಿ ಚಿತ್ರ ಹಾಕಿದರು ಗಾಂಧಿದು ಅದು ಒಂದಾದರೆ, ಇನ್ನೊಂದು ಈಗ ಪತ್ರಿಕೆಗಳು ಬರ್ತಿರೋ ಹಾಗೆ ನಮ್ಮ ಕಾಲೇಜು ಮಕ್ಕಳಿಗೆ ಗಾಂಧೀಜಿ ಬಗ್ಗೆ ಏನು ಕಲ್ಪನೆ ಸಿಗ್ತಾ ಇದೆ ಅನ್ನುವಂಥ ಇನ್ನೊಂದು ಚಿತ್ರ ನನ್ನ ಮನಸ್ಸಲ್ಲಿದೆ. 2 ಚಿತ್ರ ನನ್ನ ಮುಂದಿದೆ. ಈ 2 ನಡೆಯಿರುವಂಥ ಅಗಾಧ ವ್ಯತ್ಯಾಸ ನನ್ನ ಮನಸ್ಸನ್ನು ಕಲಕಿದೆ. ನಾನು ಬಾಲಕನಾಗಿದ್ದಾಗ ಏನು ಚಿತ್ರ ನನ್ನ ಮನಸ್ಸಲ್ಲಿ ಕಂಡರಿಸಿದ್ರೋ ಹಿರಿಯರು ಮಹಾನುಭಾವರನ್ನ ಕಂಡಂಥವ್ರು ಎಲ್ಲರೂ ಆ ಚಿತ್ರ ಒಂದು ಕಡೆ, ಆದರೆ ಈಗ ಮಕ್ಕಳು ಮಾತಾಡ್ತಿರುವಂಥದ್ದು ಪತ್ರಿಕೆಗಳಲ್ಲಿ ಬರೆತಿರುವಂಥದ್ದು ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡು ಅವರು ಬರೀತಿರುವಂಥದ್ದು ನೋಡಿದಾಗ ಈ ಚಿತ್ರ ಒಂದು ಬೇರೆ ಅನ್ನಿಸ್ತಾ ಇದೆ. ತುಂಬ ವ್ಯತ್ಯಾಸ ಕಾಣಿಸಿದಾಗ ಮನಸ್ಸು ಕಲ್ಕತ್ತೆ.

0: You're listening to Radio Sarang, 107.8 FM.
1: ಹಿಂದಿನವರು ಗಾಂಧಿ ಜೀವನವನ್ನ ಅಗತ್ಯಕ್ಕಿಂತ ಹೆಚ್ಚು ವಿಸ್ತಾರವಾಗಿ ಕಂಡರೆ ಅಂತ, ಅಥವಾ ಅವರನ್ನು ಅನಾವಶ್ಯಕವಾಗಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ದೈವತ್ವಕ್ಕೆ ಏರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಹಾಗೆ. ಮನೆ ಈಗ ಬೆಳಗ್ಗೆ ಯಾಕೆ ಹೇಳ್ತೀನಿ ಅಂದರೆ, ಇನ್ನೊಂದು ಘಟನೆ ತಂದಿದ್ದೀನಿ, ಪತ್ರ ಕೂಡ ತಂದಿದ್ದೀನಿ. ಬೆಳಗ್ಗೆ ಒಂದು ಪತ್ರ ಬಂದಿದೆ ಬೆಂಗಳೂರಿಂದ ನನಗೆ. ಒಬ್ಬರ್ಯಾರೋ ತಾಯಿ ಬರೆದಿದ್ದಾರೆ ಪತ್ರ. ನಾನು 11 ಇದೇ January 11 ಅಲ್ಲಿ ಮಂಗಳೂರಲ್ಲಿ ಉಪನ್ಯಾಸ ಆಯಿತು. ಹೆಡ್ ಮಾಸ್ಟರ್ಸ್ ಎಲ್ಲ ಕರೆದಿದ್ದು, ಸುಮಾರು 800 ಹೆಡ್ ಮಾಸ್ಟರ್ಸ್ಗೆ ಮಾತಾಡಬೇಕು ಅಂತ ಕರೆದಿದ್ರು. ನಾನು ಮಾತನಾಡಿದಾಗ ಗಾಂಧೀಜಿ ಬಗ್ಗೆ ಸ್ವಲ್ಪ ಉತ್ಸಾಹದಿಂದ ಮಾತಾಡಿರಬೇಕು. ಆಗ ತಾಯಿ ಬರೆದಿದ್ದಾರೆ, ನೀವು ರಾಮಕೃಷ್ಣ ಆಶ್ರಮದ ಹಾಲಲ್ಲಿ ನಿಂತ್ಕೊಂಡು ಗಾಂಧೀಜಿಯವರು ಹೊಗಳಿದ್ದನ್ನು ಭಾಳ ದುಃಖ ಆಯಿತು ಅಂತ ಬರೆದಿದ್ದಾರೆ. ಪತ್ರ ಇದೆ ನನ್ನ ಕಡೆ, ಇವತ್ತೊಂದು ಸಾಯಂಕಾಲ ಓದಿದ್ದೇನೆ ಅದನ್ನು. ಭಾಳ ದುಃಖ ಆಯಿತು, ಇನ್ಮೇಲೆ ಅಂಥದ್ದು ಮಾಡಬೇಡಿ. ಬ್ಯಾಕ್ಗ್ರೌಂಡ್ ಬರೀತಾರೆ, ಅದು ಚೆನ್ನಾಗಿರೋದು. ನನಗೆ ಆಶ್ಚರ್ಯ ಯಾಕಾಗೋದಂದ್ರೆ ಬರೆದಿದ್ದಾರೆ, ನಾನು ಹುಡುಗಿಯಾಗಿದ್ದಾಗ ನಮ್ಮ ಅಜ್ಜ ಗಾಂಧಿ ಭಕ್ತರಾಗಿದ್ದರು. ನಮ್ಮ ಮನೆಯಲ್ಲೇನೆ ಗಾಂಧೀಜಿ ಬಂದು ಒಂದು ಸಾಯಂಕಾಲ ಒಂದು ಸತ್ಸಂಗ ಮಾಡಿದ್ದು ಉಂಟು, ಭಜನೆ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಮಾಡಿದ್ರು. ನಮ್ಮ ಅಜ್ಜ ಅಜ್ಜಿ ಅಂತೂ ಗಾಂಧೀಜಿಗಳ ಅನುಯಾಯಿಗಳೇ ಆಗಿಬಿಟ್ಟಿದ್ರು. ಆ ವಾತಾವರಣದಲ್ಲಿ ಬೆಳೆದಿದ್ದರಿಂದ ನನಗೆ ಕೂಡ ಗಾಂಧೀಜಿ ಭಾಳ ದೊಡ್ಡವರು ಅಂತವಿತ್ತು. ನಾನು ಒಂಥರ ಫಾಲೋವರ್ ಆಗಿದ್ದೆ. 10 ಹಿಂದೆ ನನಗೆ ಯಾರೊಬ್ಬರು ಕಣ್ಣು ತೆರೆಸಿಬಿಟ್ರು, ವಿಷಯ ಹೀಗಲ್ಲ, ಇಂತಿಂಥ ಅನಾಹುತಗಳನ್ನು ಗಾಂಧೀಜಿ ಮಾಡಿದ್ದಾರೆ ಅಂತ ಹೇಳಿದರು. ಅಂದಿನಿಂದ ನನಗೆ ಕಣ್ಣು ತೆಗೆದುಬಿಟ್ಟು ಇವತ್ತಿಂದ ನನಗೆ ಗಾಂಧೀಜಿ ಅಷ್ಟು ಮಾತಾಡಿದ್ರು ನೀವು ಹೇಳಿದಾಗ ಭಾಳ ದುಃಖ ಆಯಿತು. ನೀವು 800 ಮೇಷ್ಟ್ರಿಗೆ ಮಾತಾಡಿದ್ರಿ, ಪ್ರಿನ್ಸಿಪಾಲ್ರಿಗೆ, ಅವರಲ್ಲಿ ಭಾಳ ಪ್ರಭಾವಿತರಾಗಿದ್ದರು ನಿಮ್ಮ ಮಾತಿನಿಂದ. ಅದನ್ನಿಸ್ತು ನೀವು ಮತ್ತೊಬ್ಬರ ಮನಸ್ಸಲ್ಲಿ ತಪ್ಪು ಕಲ್ಪನೆಗಳನ್ನು ಹಾಕ್ತಾ ಇದ್ದೀರಿ ಅಂತ ಅನಿಸುತ್ತೆ ಅಂತ ಬರೆದಿದ್ದಾರೆ. ಅವ್ರ ತಪ್ಪು ಸರಿ ನಾ ಚೌಕಾಸಿ ಮಾಡೋಕೆ ಹೋಗಲ್ಲ. 2 ಚಿತ್ರ ಆಕೆಗೆ ತನಗೆ 50 ಆಗೋರು, ಆಕೆಗೆ 60 ಅಂತ ಬರ್ಕೊಂಡಿದ್ದಾರೆ. ಆದ್ರಿಂದ 50 ಗಾಂಧಿ ಅನುಯಾಯಿ ಆಗಿದ್ದಂಥವರು 10 ಪೂರ ರಿವರ್ಸ್ ಯೂಟರ್ನ್ ಆಗಬೇಕಾದ್ರೆ ಏನಾಗಿರ್ಬೇಕು ಅಂತ ನನ್ನ ಗಮನ. ಈ 2 ಚಿತ್ರಗಳನ್ನು ಕಣ್ಮುಂದು ಬರ್ತಾ ಇದೆ. ಅಥವಾ ಈಗಿನವರು ಹೇಗೆ, ಹಳೆಯವರು ಹೇಗೆ ಅವರನ್ನು ದೈವತ್ವಕ್ಕೆ ಏರಿಸೋಕೆ ಪ್ರಯತ್ನ ಮಾಡಿದ್ರು, ಅಥವಾ ಈಗಿನವರು ಅವರನ್ನು ಓದದೇನೆ ಪರೀಕ್ಷೆ ಮಾಡದೇನೆ ಅವರ ಸಾಧನೆಗಳನ್ನು ಅಲ್ಲಗಳಿತಾ ಅವರ ಜೀವನದ ಸಾಧನೆಗಳನ್ನೇ ದೇಶಕ್ಕೆ ಮಾಡಿದಂಥ ಅಪಚಾರನೋ ಅಂತ ಹೇಳ್ತಾರೋ ಹೇಗೆ, ಯಾವುದು ಸರಿ ಅಂತ ನೋಡಬೇಕು.

0: रेडियो सारंग 107.8 FM
1: ಹಿಂದಿನ ಜನ ಒಳ್ಳೆ ಸಾಧನೆಗಳನ್ನಷ್ಟೇ ಮೆಚ್ಚಿಕೊಂಡು ಮನುಜ ಸಹಜವಾದ ದೋಷಗಳನ್ನೆಲ್ಲ ಬಿಟ್ಟು ಇದನ್ನು ಎತ್ತಿ ತೋರಿಸಿದ್ರ ಅಥವಾ ಈಗ ನಾವು ಒಳ್ಳೆಯದನ್ನು ಬಿಟ್ಟು ತಪ್ಪನ್ನೇ ಎತ್ತಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವ? ಹೇಗೆ ಎರಡೂ ಇದೆ, ಇದೊಂದು ನನ್ನನ್ನು ಕಾಡ್ತಾ ಇದೆ. ಅದಕ್ಕಾಗಿ ಮತ್ತೊಮ್ಮೆ ಗಾಂಧಿ ಜೀವನವನ್ನು ಓದಬೇಕು ಅಂತ ಹಠ ತೊಟ್ಟು ಓದೋ ಪ್ರಯತ್ನ ಮಾಡಿದ್ದೇನೆ. ನನಗೆ ಋಷಿ ಸ್ವರೂಪರು ಡಿ ವಿ ಜಿಯವರು ಅವ್ರ ಕಗ್ಗದ ಒಂದು ಮಾತು ನನಗೆ ಜೀವನಕ್ಕೊಂದು ಆದರ್ಶ ಅಂತ ಉಳ್ಕೊಂಡಿದೆ. ಆ ಮಾತನ್ನು ತುಂಬ ಇಷ್ಟ, ಕಗ್ಗದ ಮಾತು. ಬರದಿ ಹೋದ ರೇಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವ ನೆನೆ ಬಾರೆನೆಂಬುದನು ಬಿಡು, ಹರುಷ ಕದೆ ದಾರಿಯಲು ಮಂಕುತಿಮ್ಮ. ಈ ಮಾತು ನನಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇದು ಬಹುಶಃ ಸಾರ್ವಕಾಲಿಕವಾಗಿರ್ತಂಥದ್ದು. ಬರದಿ ಹೋದ ಎಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು, ಅದು ಇಲ್ಲ ಇದು ಇಲ್ಲ ಅಂತ ಕೊರಗಿ ಕೊರಗಿ ಇದ್ದದನ್ನು ಮರಿತೇವಲ್ಲ ನಾವು, ಅದು ಮರಿಬೇಡ. ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಇದು ಬಹಳ ದೊಡ್ಡ ಮಾತು, ನನಗೆ ಭಾಳ ಇಷ್ಟ ಆದಂಥದ್ದು. ಒಂದು ರಾಶಿ ಕೆಟ್ಟದಿರ್ಬೋದು ಸ್ವಾಮಿ, ಒಂದು ಎರಡು ಒಳ್ಳೆಯದಿಲ್ವಾ ಅದರೊಳಗೆ, ಅದನ್ನು ಹೆಕ್ಕಿ ತಗೊಂಡು ನನ್ನ ಜೀವನಕ್ಕೆ ಅನ್ವಯ ಮಾಡಿಕೊಂಡು ನನ್ನ ಜೀವನ ಸುಧಾರಿಸಲ್ವಾ?

ನಾಯಿ ಎಷ್ಟು ಚೆನ್ನಾಗಿ ಕಲ್ಕೊಂಡ್ಬಿಟ್ಟಿದೆ ಅಂತ ತನ್ನ ಸ್ನೇಹಿತನ ಕರ್ಕೊಂಡು ಹೋದಂತೆ, ಒಂದು ವಿಶೇಷ ತೋರಿಸ್ತೀನಿ ಬಾ ನಿನಗೆ ಅಂತ ಕರ್ಕೊಂಡು ಹೀಗೆ ಮಾಡ್ದ. ಪಕ್ಷಿ ಎರಡು ಸಲ ಬಿತ್ತು, ನಾಯಿ ಓಡ್ ಹೋಗಿ ತೊಗೊಂಬಂತಂತೆ, ಮೂರ್ನಾಲ್ಕು ಸಲ ತೊಗೊಂಬಂತಂತೆ. ತೊಗೊಂಡ್ಮೇಲೆ ಕೇಳಿದಂತೆ, ನಿನಗೇನಾದರೂ ವಿಶೇಷ ಕಾಣಿಸ್ತಾ? ಅಂದ್ರೆ ವಿಶೇಷ ಏನು, ದರಿದ್ರ ನಾಯಿಗೆ ಈಜೋಕೆ ಬರಲ್ಲ, ಓಡೋಗುತ್ತೆ ನೀರು ಮೇಲೆ. ಅಂದ್ರೆ ನೀರು ಮೇಲೆ ಓಡೋದು ವಿಶೇಷ ಅಲ್ವಾ? ಅದು ಕಾಣಿಸ್ತಾ ಇಲ್ಲ ಅವನಿಗೆ, ಈಸೋಕೆ ಬರಲ್ಲ ನಿನ್ನ ನಾಯಿಗೆ, ಓಡ್ಕೊಂಡು ಹೋಗುತ್ತೆ ಮೇಲೆ ಅಂದಂತೆ. ಅಂದ್ರೆ ಅಂಥ ವಿಶೇಷತೆಯಲ್ಲೂ ಕೂಡ ವಿಶೇಷವನ್ನು ಗುರುತಿಸಿ ಇರುವಂಥ ಒಂದು ಅಭ್ಯಾಸ. ಅದಕ್ಕೆ ಹೇಳ್ತಾರೆ, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವನೇನೆ ಬಾರೆನೆಂಬುದನ್ನು ಬಿಡು. ಯಾವ್ದು ಬಂದಿದೆ ಅಂತ ಸಂತೋಷ ಪಡು, ಯಾವ್ದು ಬಂದಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಹರುಷ ಅದೇ ದಾರಿ ಅಲ್ಲ ಮಂತ್ರಿ ನಿಮ್ಮ. ಇಂಥ ಒಳ್ಳೆ ಮಾತು ನಮ್ಗೆ ಬೇಕು ಅಂತ ಅನಿಸುತ್ತೆ.

ಆ ಮನೋಭಾವ ನಮಗೆ ತುಂಬ ಅಗತ್ಯ ಅಂತ ನಾನು ಮನಗಂಡಿದ್ದೇನೆ. ಮಕ್ಕಳಿಗೂ ಹೇಳಬೇಕು ಅಂತ ಅವಶ್ಯಕತೆ ಬಂದಿದೆ. ಆ ಕಾರಣ ಮುಂದೆ ಹೇಳ್ತೇನೆ. ಜಲಾಲುದ್ದೀನ್ ರೂಮಿ ಅನ್ನುವಂಥ ಸೂಫೀಸ್ ಅಂತ, ಬಹಳ ದೊಡ್ಡ ಸೂಫೀಸ್ ಅಂತ, ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ ಅವನ ಮನಸ್ಸು ಹೇಗಿದೆ ಅಂತ. ಇಬ್ಬರು ಕೈದಿಗಳಿದ್ದರಂತೆ ಜೈಲಲ್ಲಿ, ಅವ್ರನ್ನ 14 ವರ್ಷ ಜೈಲಲ್ಲಿ ಇಟ್ಟಿದ್ದಾರೆ. ಮರುದಿನ ಶಿಕ್ಷೆ ಮುಗಿತಾ ಇತ್ತು. ಆ ಸುಪ್ರಿಂಟೆಂಡೆಂಟ್ ಪಾಪ ಒಳ್ಳೆ ಮನುಷ್ಯ ಅನ್ಸುತ್ತೆ, ಜೈಲ್ ಸುಪ್ರಿಂಟೆಂಟು ಅಂತ ಹೇಳ್ದಂತೆ, ನೋಡ್ರೋ ನಾಳೆ ಇಬ್ಬರು ಹೊರಗೆ ಹೋಗ್ತೀರಿ ನೀವು, ನಾ ಹೊರಗಡೆ ಜಗತ್ತು ಹೇಗಿದೆ ನೋಡಬೇಕು ಅಂತ ಅನಿಸಿದೆಯಾ ನಿಮಗೆ ಅಂತ ಕೇಳ್ದಂತೆ. ಅವ್ರು ನೋಡಬೇಕು ಅಂತ, ಹೊರಗಡೆ ಏನು ನೋಡೇ ಇಲ್ಲ ನಾವು, ಹೊರಗಿನ ಜಗತ್ತು ಹೇಗಿದೆ ಗೊತ್ತಿಲ್ಲ, ನೋಡ್ತೀರಾ ತೋರಿಸ್ತೀನಿ ಅಂದಂತೆ. ಪ್ರಿವ್ಯೂ ಅಂತಾರಲ್ಲ, ಒಂದು ದಿವಸ ಮೊದಲೇ ತೋರಿಸುವಂಥದ್ದು, ತೋರಿಸ್ತೀನಿ ಬಾ ನಿಮಗೆ ಅಂತ. ಅವನೇನು ಮಾಡಿದ ಸೂಪರಿಂಟೆಂಟ್ ಅಂದರೆ, ಒಬ್ಬನ ತನ್ನ ಹೆಗಲ್ ಮೇಲೆ ನಿಲ್ಸ್ಕೊಂಡಂತೆ, ಎತ್ಕೊಂಡ್ಬಿಟ್ಟು ಮೇಲೆ ಕಿಟಕಿಯಿಂದ ಹೊರಗೆ ನೋಡು ಏನು ಕಾಣುತ್ತೆ ನೋಡು, ಜಗತ್ತು ಕಾಣುತ್ತೆ ಹೊರಗಡೆ, ಅಲ್ಲೇ ಹೋಗೋದು ನಾಳೆ ನೀವು ಅಂದಂತೆ. ಅವನ ಹೆಗಲ್ ಏರಿದವನು ಒಬ್ಬ ಮೊದಲನೇ ಕೈದಿ ಆಕಾಶ ನೋಡಿದ್ನಂತೆ. ಆಕಾಶದಲ್ಲಿ ತಾರೆಗಳಿದೆ, ಚಂದ್ರ ಇದ್ದಾನೆ, ತುಂಬ ಚೆನ್ನಾಗಿತ್ತು ನೋಡಿದ, ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲ ಜಗತ್ತು, ನಾನು ಅಲ್ಲೇ ಹೋಗೋದು ಅಂತ ಸಂತೋಷ ಪಟ್ಟನಂತೆ. ಅವನು ಇಳಿಸಿದ, ಇನ್ನೊಬ್ಬನೇ ಏರಿಸ್ಕೊಂಡ, ನೀ ನೋಡು ಹೊರಗಡೆ ಏನಿದೆ ಅಂತ. ಆತ ಮೇಲೆ ನೋಡಿಲ್ಲ ಕೆಳಗೆ ನೋಡಿದ, ಹಿಂದಿನ ದಿವಸ ಮಳೆ ಆಗಿದೆ, ಮಳೆ ಆಗಿ ಕೊಚ್ಚೆ ಆಗಿಬಿಟ್ಟಿದೆ ನೆಲ ಎಲ್ಲ, ಅಯ್ಯೋ ನೆಲ ಎಲ್ಲ ಬರೀ ಕೊಚ್ಚೆ ಅಂದಂತ ಅವನು. ಅದಕ್ಕೆ ಅವನು ಸುಪ್ರಿಂಟೆಂಟ್ ಹೇಳಿದಂತೆ, ನೀವೇನು ಕಾಣ್ತಿರೋ ನಿಮ್ಮ ಜೀವನ ಹಂಗಿರುತ್ತೆ ಅಂತ ಹೇಳಿದಂತೆ. ತಾರೆ ನಕ್ಷತ್ರ ಕಂಡ್ರೆ ಸಂತೋಷ ಕಂಡ್ರೆ ಅದು ಸಂತೋಷ ಇರುತ್ತೆ ನಿನಗೆ, ಬರೀ ಕೆಟ್ಟದನ್ನೇ ಕಾಣಬೇಕು ಅಂತಂದರೆ ಕೆಟ್ಟದೇ ಆಗತ್ತೆ ನಿನಗೆ. ಆದ್ದರಿಂದ ನೀನೇನು ಕಾಣ್ತೀಯೋ ಅದಾಗ್ತೀಯ ನೀನು, ಯು ಬಿಕಮ್ ವಾಟ್ ಯು ಥಿಂಕ್ ಆ್ಯಂಡ್ ವಾಟ್ ಯು ಸೀ. ಅದನ್ನು ಹೇಳ್ಕೊಂಡು ನನಗನ್ಸೋದು ಈ ವಿಚಾರದಲ್ಲಿ ಸ್ವಲ್ಪ ವಿಚಾರ ಆಗಬೇಕು.

0: You're listening to Radio Sarang, 107.8 FM.
1: ನನ್ನ ಬಾಲ್ಯದಲ್ಲಿ ನನ್ನ ಅಜ್ಜ ನಾನು ಬಹಳ ನೆನೆಸ್ಕೋತೇನೆ ಅವ್ರನ್ನ. ನನ್ನ ಅಜ್ಜನೇ ನನಗೆ ಪುಸ್ತಕ, ರೇಡಿಯೋ, ಟೆಲಿವಿಷನ್, ಡಿಕ್ಷನರಿ, ಎನ್ಸೈಕ್ಲೋಪೀಡಿಯಾ ಎಲ್ಲ ನಮ್ಮ ಅಜ್ಜನೇ. ಆಗಿನ ಕಾಲಕ್ಕೆ ಹುಡುಗರಿಗೆಲ್ಲ ನಮ್ಮ ಅಜ್ಜನೇ ಮಾದರಿ ನಿಮಗೆಲ್ಲ ಹೇಳೋದು. ಆತ ಹೇಳ್ತಿದ್ದಂತಹ ಕಥೆಗಳಾಗಲಿ ಘಟನೆಗಳಾಗಲಿ ತುಂಬ ಸ್ವಾರಸ್ಯಕರವಾಗಿರ್ತಿದ್ದು. ಅದಲ್ಲದೆ ಬೆಳೆಯುತ್ತಿರುವಂತಹ ನನ್ನ ಮನಸ್ಸಿನ ಮೇಲೆ ಈ ಹಸಿ ಗೋಡೆ ಮೇಲೆ ಕೈ ಇಡೋದು ಅಂತೀವಲ್ಲ, ಪರ್ಮನೆಂಟಾಗಿ ಉಳ್ಕೊಂಬಿಡು, ಅಚ್ಚಿ ಹೊಳೆದಂಗೆ ಉಳ್ಕೊಂಬಿಡುತ್ತೆ. ಹಾಗೆ ಹಸಿ ಗೋಡೆ ಮೇಲೆ ಬೆರಳು ಮೂಡಿಸಿದ ಹಾಗೆ ನಮ್ಮ ಅಜ್ಜ ಹೇಳಿದ ಚಿತ್ರ ಕಥೆಗಳು ನನ್ನ ಕಣ್ಣು ಮುಂದಿದೆ. ಆ ಕತೆ ಹೇಳಿದ ಚಿತ್ರರೂಪದಲ್ಲೇ ನನ್ನ ಕಣ್ಣು ಮುಂದಿದೆ. ಅಷ್ಟು ಸ್ವಾರಸ್ಯಕರ ಹೇಳಿದ ಶಕ್ತಿ ಅವನಲ್ಲಿತ್ತು. ನಮ್ಮ ಅಜ್ಜ ಗಾಂಧಿ ನೋಡಿದ್ರೋ ಇಲ್ಲೋ ನನಗೆ ತಿಳಿದಿಲ್ಲ, ನೆನಪಿಲ್ಲ ನನಗೆ. ಆದರೆ ಗಾಂಧೀಜಿ ಬಗ್ಗೆ ಮಾತಾಡಿದಾಗೆಲ್ಲ ಭಾವಪರವಶರಾಗ್ತಿದ್ರು. ಎಷ್ಟೊಂದು ಎರಡು ಮೂರು ಸಲ ಗಾಂಧೀಜಿ ಬಗ್ಗೆ ಹೇಳಿದಾಗ ಅವರು ಕಣ್ಣು ಒದ್ದೆ ಆದದ್ದನ್ನು ನಾನು ಕಂಡಿದ್ದೇನೆ. ತುಂಬ ಸಂತೋಷಪಟ್ಟು ಹೇಳೋರು. ಅಂಥ ಮನುಷ್ಯ ಇದ್ದದ್ದು ಅವರು ತಿರುಗಮ್ಮರಿಗೆ ಹೇಳಿದಂಥ ಪದ, ಭೂಮಿ ಪುಣ್ಯದಿಂದ ಅಂತ ಹುಟ್ಟುತ್ತಾರಪ್ಪ ಯಾವಾಗಲೂ, ಒಮ್ಮೆ ಭೂಮಿ ಪುಣ್ಯದಿಂದ ಅಂತ ಹುಟ್ಟುತ್ತಾರೆ ಅಂತ ಹೇಳೋದು ನಮ್ಮ ಅಜ್ಜ. ನನಗೆ ಗಾಂಧೀಜಿ ಜೀವನ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಆಗಿಲ್ಲದೆ ಹೋದರೂ ಕೂಡ ಯಾರೋ ದೊಡ್ಡವ್ರ ಬಗ್ಗೆ ಹೇಳ್ತಾರೆ ಅಂತ ಕಲ್ಪನೆ ಅಷ್ಟಿತ್ತು ಸಣ್ಣ ಹುಡುಗಾಗಿದ್ದಾಗ. ಆ ಮನಸ್ ಪಟಲದ ಮೇಲೆ ಅವ್ರು ಚೆನ್ನಾಗಿ ಹೇಳ್ತಿದ್ರು ಅಂದ್ರೆ ತಮ್ಮ ಮನಸ್ ಪಟಲ ಮೇಲೆ ಏನೇನು ಚಿತ್ರ ಬಂತೋ ಅದು ನನ್ನ ಪಟಲ ಮೇಲೆ ಮೂಡಿಸುವಷ್ಟು ಸಮರ್ಥವಾಗಿ ಹೇಳ್ತಾ ಇದ್ರು. ಅದು ಕೂತ್ಕೊಂಡ್ಬಿಟ್ಟಿದೆ ನನ್ನ ಕನಸಲ್ಲಿ. ಅವಾಗ ಅನಿಸೋದು ನಾನು ಗಾಂಧೀಜಿನ ನೋಡ್ಲಿಲ್ಲಲ್ಲ, ನಮ್ಮ ಅಜ್ಜನ ಕೇಳೋದು ಹೇಗಿದ್ರು ಗಾಂಧೀಜಿ ಅಂತ. ತೋರಿಸ್ತೀನಿ ಇರು ಅಂತ ಯಾವುದೋ ಒಂದು ಪುಸ್ತಕದ ಗಾಂಧೀಜಿ ಫೋಟೋ, ಅದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಅವಾಗ ಏನು ಮೂಡೋದೇ ಸರಿಯಾಗಿ ಮೂಡ್ತಿರ್ಲಿಲ್ಲ ಅವು ಅಂತ ತೋರಿಸೋರು. ಇದು ನೋಡಿ ಗಾಂಧಿ ಅಂತ ಅದೊಂದು ಸ್ಟ್ಯಾಂಡರ್ಡ್ ಫೋಟೋ ಇತ್ತು, ಒಂದು ಸೈಡ್ ಪೋಸಲ್ಲಿ ಬಚ್ಚಬಾಯಿ ಇರುವಂಥ ಗಾಂಧಿ ಕನ್ನಡಕ್ಕೆ ಹಾಕೋ ಅದೊಂದೇ ಚಿತ್ರ ನಮ್ಮ ಕಣ್ಣು ಬಂದಿರೋದು. ಅವ್ರು ನೋಡಲಿಲ್ಲಲ್ಲ ಅಂತ ದುಃಖ ಆಗಿರೋದು ನನಗೆಲ್ಲ. ಅವಾಗ ಮುಂದೆ ನಾನು ಬೆಳೆದ ಹಾಗೆ ಧಾರವಾಡದಲ್ಲಿ ನನ್ನ ಮನೆ ಹಿಂದಿನ ಹೊಂದಿದಂಥ ಮನೆನೇ, ಒಂದೇ ಗೋಡೆ ಅಂತರ ನನಗೆ ಮತ್ತು ಬಸವರಾಜ್ ರಾಜ್ಗುರು ಖ್ಯಾತ ಸಂಗೀತಗಾರರು, ಒಂದೇ ಗೋಡೆ ಅಂತರ. ನಾವು ಕಾಕಾ ಕಾಕಾ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಿದ್ವಿ. ಅವ್ರು ಹೇಳೋದಾಗಲಿ ಅಥವಾ ಮಲ್ಲಿಕಾರ್ಜುನ್ ಮನ್ಸೂರ್ ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಅಂತ ಹೇಳ್ತಾರೆ, ತುಂಬ ಹತ್ತಿರವಾಗಿದ್ದಂಥವ್ರು. ಅವ್ರ ಕಡೆ ಹೋಗಿ ಅವ್ರ ಮನೇಲಿ ಕೂತ್ಕೊಳ್ಳೋಂಥ ಸಲಿಗೆ ಇತ್ತು ನನಗೆ. ಅವ್ರನ್ನೆಲ್ಲ ಕೇಳಿದಾಗ ಅವರೆಲ್ಲರೂ ಒಳ್ಳೆ ಮಾತನ್ನೇ ಹೇಳೋರು ಗಾಂಧೀಜಿ ಬಗ್ಗೆ. ಮಲ್ಲಿಕಾರ್ಜುನ್ ಮನ್ಸೂರ್ ಅಂತೂ ಬಿಡಪ್ಪ ಅವ್ರ ದೇವರೇ ಬಿಡು, ಅವ್ರ ದೇವರೇ ಬಿಡು ಅಂತ ಹೇಳುವಂಥ ಮನುಷ್ಯ ಮಲ್ಲಿಕಾರ್ಜುನ್ ಮನ್ಸೂರ್ ಹೇಳುವಂಥದ್ದು. ಅವ್ರು ಬರೀ ಭಾವನೆಯಿಂದ ಹೇಳ್ತಿದ್ರು, ಪೂರ್ತಿ ಜೀವನ ಅರ್ಥ ಮಾಡ್ಕೊಂಡಿದ್ರು, ನನಗೆ ಅರ್ಥ ಮಾಡುವಂಥ ಶಕ್ತಿ ಇಲ್ಲ ನನಗೆ. ಆದರೆ ಅವರೆಲ್ಲ ಮೆಚ್ಕೊಂಡದ್ದು ಮಾತ್ರ ಸರಿ, ಅವರು ತುಂಬ ಮೆಚ್ಕೊಂಡಿದ್ದರು.

ಮಾತಿನ ಗಾರಡಿಗ ಬೇಂದ್ರೆಯವರಂತೂ ಗಾಂಧೀಜಿಗೆ ತುಂಬ ಹುಚ್ಚು, ತುಂಬ ಪ್ರೀತಿ ಕೂಡ, ತುಂಬ ಪ್ರೀತಿ ಕೂಡ. ಅವ್ರು ಎಷ್ಟೋ ಸಲ ಕೇಳಿದಾಗ, ಗಾಂಧೀಜಿ ನೋಡಿದ್ರ ನೀವು ಅಂತ ಕೇಳಿದ್ರೆ, ಆ ಬಿಡಪ್ಪ ಅವ ಪವಾಡವ, ಅವ ಪವಾಡ ಅನ್ನೋರು. ಪವಾಡ ಯಾಕೆ ಅಂತ ಕೇಳಿದ್ರೆ ಹೇಳೋರು, ಪವಾಡ ಯಾಕಂದ್ರೆ ನಮ್ಮಂಥ ಸಿಟ್ಟಿನ ಮಂದಿ ಒಳಗೆ ತಣ್ಣ ಕೂತಿದ್ನಲ್ಲ ಆಯಿಸ್ನಂಗಮ್ಮ, ನಮ್ಮಂಥ ಸಿಟ್ಟಿನ ಮಂದಿ ಒಳಗೆ ನಾವು ಈ ಸಿಟ್ಟಿನ ಭಾಳ ಕೋಪ ಮಾಡಿಕೊಳ್ಳೋ ಜನ ನಾವು, ನಮ್ಮ ಕೋಪದ ಮಂದಿ ಒಳಗೆ ಕೂಡ ಆಯಿಸ್ನಂಗೆ ಕೂತಿದ್ನಲ್ಲ ತಂಪಗಮ್ಮ, ಅದಕ್ಕೆ ಪವಾಡದ ಮನುಷ್ಯ ಅಂತ ಹೇಳೋರು. ಇನ್ನೊಂದ್ಸಲ ನನಗೆ ಸ್ಪಷ್ಟ ನೆನಪಿದೆ, ನಾನು ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಆ ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗಿದ್ದೆ, ಟಾಂಗಾದಲ್ಲಿ ಕೂತು ಇಬ್ಬರು ಹೋಗ್ತಾ ಇದ್ವಿ. ಹೋದಾಗ ಕೇಳಿದೆ, ನೀವು ಗಾಂಧೀಜಿ ಬಗ್ಗೆ ಹೋಸಲ್ ಹೇಳಿದ್ರಿ ಆಯಸ್ ಇದ್ದಂಗಿದ್ದಾರೆ, ಇಷ್ಟು ಕೋಪದಾಗ ಕರಗಲಿಲ್ಲ ಯಾಕೆ ಆಯಿಸೋದು ಅಂತ ಅವರು ಥೇರಿನ ಹೇಳಿ ಕೇಳಿದೆ. ಇಷ್ಟು ಕೋಪದಾಗಿದ್ದ ಕರಗಬೇಕಾಗಿತ್ತಲ್ಲ ಆಯಸ್ಸು ಅಂತ ಅವ್ರು ಹೇಳಿದ ಮಾತನ್ನ ಬರ್ಕೊಂಬಂದೆ. ಎಷ್ಟು ಚಂದ ಹೇಳಿದ್ರು ಅಂದರೆ, ಅವರು ಅವ ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣಿಗೆ ಎಟಕಲಿಲ್ಲ ಅಂತ. ಶಬ್ದದ ಗಾರುಡಿಗ ಎರಡು ಅರ್ಥ ಬರುತ್ತೆ ಅದರೊಳಗೆ. ಎಷ್ಟು ಎತ್ತರ ಗಾಂಧಿ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣಿಗೆ ಎಟಕಲಿಲ್ಲ ಅಂತ. ನಾವು ಆ ಮಟ್ಟಕ್ಕೆ ಏರ್ಲಿಕ್ಕೂ ಹೋಗ್ಲಿಲ್ಲ, ಅರ್ಥ ಮಾಡ್ಕೊಳಕ್ಕೂ ಪ್ರಯತ್ನ ಮಾಡಲಿಲ್ಲ, ನಮ್ಮ ಕೈಗೆ ಸಿಗ್ಲಿಲ್ಲ ಅನ್ಕೊಂಡು ಮಾಡ್ತೀವಿ, ಪ್ರಯೋಜನ ಇಲ್ಲ ಬಿಡು, ಗ್ರೇಪ್ ಸಾರ್ ಸಾರ್ ಅಂತ ಹೇಳಿ ಎರಡು ಅರ್ಥ ಬರುವಂಗೆ ಹೇಳಿದ್ರು ಅವರು. ಅವ್ ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕೈ ಕಣ್ಣಿಗೆ ಎಟಕಲಿಲ್ಲ ಅವ ಅಂತ ಎಂದು ಕಾವ್ಯಾತ್ಮಕವಾಗಿ ಹೇಳಿಬಿಟ್ರು. ನಮ್ಮ ಡಾಕ್ಟರ್ ಜಿ ಪಿ ರಾಜರತ್ನಂ, ನಾನು ಬೆಂಗಳೂರಿಗೆ ಬಂದಾಗ ಹೊಸದಲ್ಲಿ ನನಗೆ ಮಾರ್ಗದರ್ಶಕರಾಗಿದ್ದವರು, ಅವರು ಅವ್ರು ಗಾಂಧಿ ಬಗ್ಗೆ ಎಷ್ಟು ಬರೆದಿದ್ದಾರೆ ಈ ಸಣ್ಣ ಸಣ್ಣ ಕಥೆಗಳನ್ನು ಎಷ್ಟು ಬರೆದಿದ್ದಾರೆ. ಅವರು ಕೊನೆವರೆಗೂ ಖಾದಿನೇ ಹಾಕ್ಕೋತಿದ್ರು. ಎಷ್ಟು ಪ್ರೀತಿ ಗಾಂಧೀಜಿ ಬಗ್ಗೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಬೆಳೆಯುವಂಥ ಮನಸ್ಸಿನ ಮೇಲೆ ಛಾಪ್ ಹೊತ್ತಿದ್ದವ್ರು ಇವರೆಲ್ಲ, ಇವರೆಲ್ಲ ಛಾಪ್ ಹೊತ್ತಿದ್ದವರು. ಅದರಿಂದ ಆ ಚಿತ್ರ ಸರಿನೋ ಈ ಚಿತ್ರ ಸರಿನೋ ಅಂತ ನೋಡೋ ಕಲ್ಪನೆಯಲ್ಲಿ ಇದ್ದೀನಿ ನನಗೆ. ಆಮೇಲೆ ಮಾಸ್ತಿಯವರಾಗಲಿ ವಿ ಸಿಯವರಾಗಲಿ ಅವ್ರಿಗೆಲ್ಲ ಗಾಂಧಿ ಒಂದು ಆದರ್ಶ ಇದ್ದಾಗಿದ್ರು. ಯಾಕೆ ಹೇಳಿದ್ರೆ ದೊಡ್ಡವರು ಅವರೆಲ್ಲ, ಹಿರಿಯರು ತುಂಬ ಜೀವನ ಆಳವನ್ನು ನೋಡಿದಂಥವ್ರು, ಅವರೆಲ್ಲ ಗಾಂಧಿನ ತುಂಬ ಮೆಚ್ಕೋತಾ ಇದ್ರು. ನಮ್ಮ ಡಿ ವಿ ಜಿ ಅವ್ರಿಗಂತೂ ಗಾಂಧಿ ಮೇಲೆ ತುಂಬ ವಿಶ್ವಾಸ, ತುಂಬ ಪ್ರೀತಿ. ಎಷ್ಟು ಕಡೆ ಬರೆದಿದ್ದಾರೆ ಪುಸ್ತಕದಲ್ಲಿ ಗಾಂಧೀಜಿ ಬಗ್ಗೆ ಬರೆದಿದ್ದಾರೆ ಅವರು. ನಮ್ಮ ಭಾವಚಿತ್ರ ಅನಾವರಣ ಮಾಡಿದ್ದು ಗಾಂಧೀಜಿಯವರಲ್ವಾ, ಗೋಖಲೆಯವರು ಗಾಂಧಿ ಚಿತ್ರ ಅನಾವರಣ ಮಾಡಿದವರೇ ಗಾಂಧೀಜಿಯವರು. ಗಾಂಧೀಜಿಯವರ ಗುರುಗಳು ಗೋಖಲೆಯವರು.

0: ಬಾಲಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ, ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯ ಅಂಶಗಳು. ಕರ್ನಾಟಕಕ್ಕೆ ಕೇಂದ್ರ ಎಲ್ನಿನೋ ಎಚ್ಚರಿಕೆ. ನಾಳೆ ಪರಿಷತ್ ಚುನಾವಣೆ, ಮೂರು ಪಕ್ಷಗಳಿಂದಲೂ ರಣತಂತ್ರ. ನೀಟ್ ಮರುಪರೀಕ್ಷೆ ಜೂನ್ 22ರವರೆಗೆ ಟೆಲಿಗ್ರಾಮ್ಗೆ ನಿರ್ಬಂಧ. ಜೂನ್ 25ರ ಒಳಗೆ ಸೇತುಬಂಧ ಪೂರ್ಣ, ಶಾಲೆಗಳಿಗೆ ಗಡು. ಕರ್ನಾಟಕ ಸಹಿತ ದೇಶದ 12 ರಾಜ್ಯಗಳ ಮೇಲೆ ಎಲ್ನಿನೋ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಹೆಚ್ಚು ಬಾಧಿತವಾಗಬಹುದಾದ ಪ್ರದೇಶಗಳಲ್ಲಿ ಜಿಲ್ಲಾ ಮಟ್ಟದ ವ್ಯವಸ್ಥೆಯ ಮೂಲಕ ಸಮನ್ವಯದ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಕೃಷಿ ಸಚಿವಾಲಯವು ನಿರ್ದೇಶಿಸಿದೆ. ಎಲ್ನಿನೋ ದುರ್ಬಲ ಮುಂಗಾರಿಗೆ ಕಾರಣವಾಗುವ ಹವಾಮಾನ ವಿದ್ಯಮಾನವಾಗಿದ್ದು ಕರ್ನಾಟಕ ಸಹಿತ 12 ರಾಜ್ಯಗಳು ಮಳೆ ಕೊರತೆ ಎದುರಿಸುವ ಸಾಧ್ಯತೆಗಳಿವೆ. ಇದರ ಪ್ರಭಾವಕ್ಕೆ ಒಳಗಾಗಬಹುದಾದ ಇತರ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಒಡಿಶಾ, ಗುಜರಾತ್, ರಾಜಸ್ಥಾನ, ಬಿಹಾರ, ಮಧ್ಯಪ್ರದೇಶ, ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಸೇರಿದ್ದು ಒಟ್ಟು 326 ಜಿಲ್ಲೆಗಳನ್ನು ಗುರುತಿಸಲಾಗಿದೆ. ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಸಂಜೆ ಹಲವಾರು ಪಕ್ಷದ ಶಾಸಕರು ರಣತಂತ್ರವನ್ನು ಸಿದ್ಧಪಡಿಸ್ತಾ ಇದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತಿರುವ ಸೇತುಬಂಧ ಕಾರ್ಯಕ್ರಮವನ್ನು ಜೂನ್ 25ರ ಒಳಗೆ ಪೂರ್ಣಗೊಳಿಸಿ ಅಂಕಗಳನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಮೂದಿಸಬೇಕು ಎಂದು ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ DSERT ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಶಾಲಾ ಮಟ್ಟದಲ್ಲಿ ನಡೆಯುತ್ತಿರುವ ಸೇತುಬಂಧ ಕಾರ್ಯಕ್ರಮದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಶ್ರೇಣಿಗಳನ್ನು ಸ್ಯಾಟ್ನಲ್ಲಿ ದಾಖಲಿಸುವುದು ಕಡ್ಡಾಯ ಎಂದು ಸೂಚಿಸಲಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರಕರಣಗಳಲ್ಲಿ ಪರಿಹಾರ ಧನವನ್ನು ತ್ವರಿತವಾಗಿ ಮಂಜೂರು ಮಾಡಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ದರ್ಶನ್ HV ಅವರು ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಮಟ್ಟದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಡ್ಡಬಳೆಯ ಬಲ್ತಾಜೆ ಕೃಷಿಕರ ತೋಟಕ್ಕೆ ಜೂನ್ 15ರಂದು ರಾತ್ರಿ ಕಾಡಾನೆಗಳು ದಾಳಿ ಮಾಡಿ ಕೃಷಿ ನಾಶ ಮಾಡಿದ ಘಟನೆ ವರದಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭದಲ್ಲಿ ದುರ್ಬಲಗೊಂಡಿದ್ದು ನಿನ್ನೆ ದಿನವಿಡೀ ಬಿಸಿಲಿನ ವಾತಾವರಣವಿತ್ತು. ಬೇಸಿಗೆಯ ದಿನವನ್ನು ನೆನಪಿಸುವಂತೆ ಬಿಸಿಲಿನ ಝಳವಿತ್ತು. ಮಂಗಳೂರು, ಬಂಟ್ವಾಳ, ಪುತ್ತೂರು, ಮೂಡಬಿದ್ರೆ, ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಹಗಲು ಬಿಸಿಲಿನ ವಾತಾವರಣವಿತ್ತು. ಸಂಜೆ ವೇಳೆ ದಟ್ಟ ಮೋಡ ಕಂಡುಬಂದಿದ್ದು ಸುಳ್ಯ, ಬೆಳ್ತಂಗಡಿ, ಸುಬ್ರಹ್ಮಣ್ಯದ ಕೆಲವು ಕಡೆಗಳಲ್ಲಿ ಸಂಜೆ ಅಲ್ಪ ಮಳೆಯಾದ ಬಗ್ಗೆ ವರದಿಯಾಗಿದೆ. ಮಂಗಳೂರಿನಲ್ಲಿ ದಿನದ ಗರಿಷ್ಠ ತಾಪಮಾನ 31.7°C ಹಾಗೂ ಕನಿಷ್ಠ 26.1°C ದಾಖಲಾಗಿದೆ. ಬಾಳೆಬರಿ ಘಾಟಿ, ಹುಳಿಕಲ್ ಘಾಟಿ ಮೂಲಕ ಬಸ್ ಸಹಿತ ಪ್ರಯಾಣಿಕರು ತೆರಳುವ ಇತರ ವಾಹನ ಮತ್ತು ಲಘು ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಿ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟಿಕೆ ಅವರು ಆದೇಶ ಹೊರಡಿಸಿದ್ದಾರೆ. ನೀಟ್ UG 2026 ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ವಂಚನಾ ಜಾಲಗಳು ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆಯನ್ನು ತಡೆಯಲು ಸರ್ಕಾರವು ಟೆಲಿಗ್ರಾಮ್ ಆ್ಯಪ್ ಬಳಕೆಯನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದೆ ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ತಿಳಿಸಿದೆ. ಜೂನ್ 21ರಂದು ನಡೆಯಲಿರುವ ಮರುಪರೀಕ್ಷೆಯಲ್ಲಿ ಯಾವುದೇ ಅಕ್ರಮಗಳು ನಡೆಯದಂತೆ ತಡೆಯಲು ಜೂನ್ 22ರವರೆಗೆ ಈ ನಿರ್ಬಂಧ ಹೇರಲಾಗಿದೆ ಎಂದು NTA ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು ಹೇಳಿದ್ದಾರೆ.

ಮೆಸ್ಕಾಂನ ವಿದ್ಯುತ್ ವಿತರಣೆ ವ್ಯವಸ್ಥೆಯನ್ನು ಖಾಸಗಿ ಸಂಸ್ಥೆ ಟಾಟಾ ಕಂಪನಿಗೆ ನೀಡಲು KERC ವತಿಯಿಂದ ಅನುಮತಿ ಕೋರಿರುವ ವಿರುದ್ಧ ಪ್ರತಿಭಟನಾ ಸಭೆ ನಿನ್ನೆ ನಗರದ ಬಿಜೆಯ ಮೆಸ್ಕಾಂ ಪ್ರಧಾನ ಕಚೇರಿ ಎದುರು ನಡೆಯಿತು. ಮೆಸ್ಕಾಂ ಅಧಿಕಾರಿಗಳು, ಗುತ್ತಿಗೆ ನೌಕರರು ಸೇರಿದಂತೆ ಸಮಗ್ರ ಕಾರ್ಮಿಕ ವೃಂದದಿಂದ ನಡೆದ ಪ್ರತಿಭಟನೆ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘಗಳ ಒಕ್ಕೂಟದ ಅಧ್ಯಕ್ಷ KBalaram ಮಾತನಾಡಿ, ಮೆಸ್ಕಾಂ ಖಾಸಗೀಕರಣದ ವಿರುದ್ಧ ಹಂತ ಹಂತವಾಗಿ ಜಾಗೃತಿ ನಡೀತಾ ಇದ್ದು ಇಂದು ರಾಜ್ಯಾದ್ಯಂತ ದ್ವಾರ ಸಭೆ ನಡೀತಾ ಇದೆ ಎಂದು ಅವರು ಹೇಳಿದರು. ನಾಡಪ್ರಭು ಕೆಂಪೇಗೌಡ ಜಯಂತಿ ರಾಜ್ಯದ 224 ಕ್ಷೇತ್ರಗಳಲ್ಲೂ ಆಚರಣೆ ಮಾಡಲಾಗುವುದು. ಈ ಸಂಬಂಧ ಪ್ರತಿ ವಿಧಾನಸಭೆ ಕ್ಷೇತ್ರಕ್ಕೂ ತಲಾ 1 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಪೂರ್ವಭಾವಿ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನು ತಿಳಿಸಿದರು. ರಾಜ್ಯದಲ್ಲಿ ಒಟ್ಟು 66 ರೌಡಿಗಳನ್ನು ರೌಡಿ ಪಟ್ಟಿಯಿಂದ ಮುಕ್ತಿಗೊಳಿಸಲಾಗಿದ್ದು, ಈ ಪೈಕಿ ಬೆಂಗಳೂರು ನಗರದಲ್ಲಿನ ರೌಡಿ ಶೀಟರ್ಗಳನ್ನು ಪಟ್ಟಿಯಿಂದ ಕೈಬಿಟ್ಟಿರುವ ಸಂಬಂಧ ಕಾನೂನು ಅಭಿಪ್ರಾಯ ಪಡೆದು ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ವಚನಾನಂದ ಸ್ವಾಮೀಜಿಗೆ ನಿರೀಕ್ಷಣಾ ಜಾಮೀನು. ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಪೋಕ್ಸೋ ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣದಲ್ಲಿ ದಾವಣಗೆರೆ ಹರಿಹರದ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರುವ ವಿಚಾರಣಾ ನ್ಯಾಯಾಲಯದ ಕ್ರಮಕ್ಕೆ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿದೆ. ಮಾಜಿ CM ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿರುವ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವಿಧಾನ ಪರಿಷತ್ ಚುನಾವಣೆ ಸೇರಿದಂತೆ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ.

ಔಷಧಿಗಳ ಗುಣಮಟ್ಟ ಮತ್ತು ರೋಗಗಳ ಸುರಕ್ಷತೆ ಬಗ್ಗೆ ಹೆಚ್ಚಿದ ಕಳವಳಗಳ ನಡುವೆ ಸಿರಪ್ ಮಾರಾಟಕ್ಕೆ ಅದರಲ್ಲೂ ಕೆಮ್ಮಿನ ಸಿರಪ್ಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಆರೋಗ್ಯ ಇಲಾಖೆ ನಿಯಮಗಳನ್ನು ಬಿಗಿಗೊಳಿಸಿದೆ. ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಶಿಫಾರಸು ಚೀಟಿ ಇಲ್ಲದೆ ನೇರವಾಗಿ ಸಿರಪ್ ಮಾರಾಟ ಮಾಡುವುದನ್ನು ಸರ್ಕಾರ ನಿಷೇಧಿಸಿದೆ. ಕಲುಷಿತ ಕೆಮ್ಮಿನ ಸಿರಪ್ ಸೇವಿಸಿ ಹಲವು ಮಕ್ಕಳು ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿದ ನಂತರ ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೆ ಜಮೆಯಾದ ಸಹಾಯಧನವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಭರತ್ ಮುಂಡೋಡಿಯವರು ಹೇಳಿದ್ದಾರೆ. ನ್ಯಾಯಾಲಯಗಳಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳು ಬಹಳಷ್ಟು ಹೆಚ್ಚುತ್ತಾ ಇರುವುದರಿಂದ 2026 ಜೂನ್ 18 ಮತ್ತು ನವಂಬರ್ 21 ವಿಶೇಷ ಲೋಕಅದಾಲತ್ ನಡೆಯಲಿದೆ ಎಂದು ಕಾಯಂ ಜನತಾ ನ್ಯಾಯಾಲಯದ ನ್ಯಾಯಾಧೀಶ ಜಯಶಂಕರ್ ಅವರು ಹೇಳಿದ್ದಾರೆ. ಅವರು ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ನಿನ್ನೆ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಪೊಲೀಸ್ ಹಾಗೂ ಇತರ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅವರು ಮಾತನಾಡಿದರು.

ಡಿಜಿಟಲ್ ಅರೆಸ್ಟ್ ಪ್ರಕರಣವೊಂದನ್ನು ಭೇದಿಸಿರುವ ಬೆಂಗಳೂರು ಪೊಲೀಸರು ಹೊರ ರಾಜ್ಯದಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳನ್ನು ಬಂಧಿಸಿರುವುದಾಗಿ ವರದಿಯಾಗಿದೆ. ಇಂಧನ ದರ ಏರಿಕೆಯ ಬಳಿಕ ರಿಕ್ಷಾ ಚಾಲಕರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದು, ದರ ಹೆಚ್ಚಳಕ್ಕೆ ಜಿಲ್ಲಾಧಿಕಾರಿಗಳು ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ. ದರ ಪರಿಷ್ಕರಣೆಯಾಗದಿದ್ದರೆ ಬದುಕುವುದೇ ಕಷ್ಟ ಎನ್ನುವ ಸ್ಥಿತಿಯಲ್ಲಿದ್ದಾರೆ. ಯುದ್ಧದ ಸಂದರ್ಭದಲ್ಲಿ LPG ಹಾಗೂ CNG ಆಟೋಗಳಿಗೆ ಇಂಧನ ದರ ಏರಿಕೆ ಬಿಸಿ ತಟ್ಟಿತ್ತು. ಇದೀಗ ಅಲ್ಪ ಪ್ರಮಾಣದಲ್ಲಿ ಬೆಲೆ ನಿಯಂತ್ರಣಕ್ಕೆ ಬಂದಿದೆ. ಆದರೆ ಇತರ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ದರ ಹೆಚ್ಚಳ ಮಾಡಬೇಕು ಅನ್ನೋದು ಆಟೋ ಚಾಲಕರ ಆಗ್ರಹವಾಗಿದೆ. ಮಂಗಳೂರು ನಗರಕ್ಕೆ ಹೊಂದಿಕೊಂಡು ಗ್ರಾಮೀಣ ಭಾಗವನ್ನು ಬೆಸೆದ ಮರಕಡ ವಾರ್ಡ್ ಮಳೆಗಾಲಕ್ಕೆ ಸಜ್ಜಾಗಿದೆ. ಈ ಬಾರಿ ಕೃತಕ ನೆರೆ ಆವರಿಸದೆಂಬ ವಿಶ್ವಾಸದಲ್ಲಿ ಸಾರ್ವಜನಿಕರು ಇದ್ದರೂ ಬಿರುಸಿನ ಮಳೆ ಬಂದಾಗಲೇ ನೈಜ ಸ್ವರೂಪ ಇನ್ನೇನು ಗೊತ್ತಾಗಲಿದೆ. ಅಂತರ್ವಿದ್ಯುತ್ ಕಂಪನಿಗಳ ರಾಜ್ಯಮಟ್ಟದ ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್, ಖೋಖೋ ಮತ್ತು ಈಜು ಕ್ರೀಡೆಗಳ ಎರಡು ದಿನಗಳ ಕ್ರೀಡಾಕೂಟವು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ KPTCL ಹಾಗೂ ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ ಮೆಸ್ಕಾಂ ಸಹಯೋಗದಲ್ಲಿ ಸುರತ್ಕಲ್ NRTK ಕ್ರೀಡಾಂಗಣದಲ್ಲಿ ನಿನ್ನೆ ಆರಂಭಗೊಂಡಿತು. ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ವಿವಿಧ ಅಪರಾಧ ಪ್ರಕರಣಗಳ ಜೊತೆಗೆ ನಾಪತ್ತೆ ಪ್ರಕರಣಗಳು ಪೊಲೀಸರಿಗೆ ಸವಾಲಾಗ್ತಾ ಇದೆ. ಕಳೆದ 5.5 ತಿಂಗಳ ಅವಧಿಯಲ್ಲಿ 43 ಮಂದಿ ನಾಪತ್ತೆಯಾಗಿರುವ ಬಗ್ಗೆ ವಿವಿಧ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು, ಇದರಲ್ಲಿ ಪತ್ತೆಯಾಗುವವರ ಸಂಖ್ಯೆ ಕಡಿಮೆ.

0: ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸಹಭಾಗಿತ್ವದಲ್ಲಿ ಸುಮಾರು 7.85 ಕೋಟಿ ವೆಚ್ಚದಲ್ಲಿ ಮಂಗಳದೇವಿ ಬಳಿ ನಿರ್ಮಾಣಗೊಂಡ ಬಸ್ ಟರ್ಮಿನಲ್ನಿಂದ ಸದ್ಯದಲ್ಲಿ ಬಸ್ ಕಾರ್ಯಾಚರಣೆ ಆರಂಭವಾಗಲಿದೆ. ಕೆಳಗುರಿ ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೊ, ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು ಕೇಳುಗರೆ. ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಡಾಕ್ಟರ್ ವೆಂಕಟರಮಣ. ಈ ಕಾರ್ಯಕ್ರಮದಲ್ಲಿ ಎಳ್ಳಿನ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕುಂಕಣಿ ಕಾರ್ಯಕ್ರಮ, ಕುಂಕಣಿ ಕತೆ, ಫಾತಿಮಾ ಚೆಕಾಜಾರ್. 9:00 ಬ್ಯಾರಿ ಕಾರ್ಯಕ್ರಮದ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಲಿಟ್ ಪೆಸ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿ ಆರ್ ಸಂತೋಷ್ ಅವರ ಮಾತುಗಳನ್ನು ಕೇಳುವಿರಿ. 10:00 ಮೈಕಲ್ ತೊಫಲ್ಕ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಮೌಖ್ಯದ ಓಲೆ ಭಾಗ 1. 11:30 ತುಳು ಕಾರ್ಯಕ್ರಮ. ಕೋಸ್ಟಲ್ ವುಡ್ ಕಾರ್ಯಕ್ರಮದಲ್ಲಿ ಕಜ್ಜ ಚಲನಚಿತ್ರದ ಬಗ್ಗೆ ಮಾಹಿತಿ ಕಾರ್ಯಕ್ರಮ. 12:00 ತುಳು ಹಾಡುಗಳು. 12:30 ಬಾಮಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಆರೋಗ್ಯ ಸಾರಂಗ್. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬ್ಯಾರಿ ಕಾರ್ಯಕ್ರಮದ ಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಬಹುಮುಖ ಬಾಲಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ನಡೆಸುವ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತೊಂದು ದಿವ್ಯವಾದ ಆಹಾರ ಔಷಧದ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇನೆ. ಅದುವೇ ಎಳ್ಳು. ಹೌದು, ಕಪ್ಪು ಹಾಗೂ ಬಿಳಿ ಎಳ್ಳು ಎರಡೂ ಕೂಡ ಅದ್ಭುತವಾದಂತಹ ಆರೋಗ್ಯಕಾರಿ ಪ್ರಯೋಜನವನ್ನು ಹೊಂದಿದೆ. ಸಾಕಷ್ಟು ಪೋಷಕಾಂಶಗಳನ್ನು ತನ್ನಲ್ಲಿ ಒಳಗೊಂಡಿದೆ. ಹಾಗಾಗಿ ಪ್ರತಿನಿತ್ಯ ಒಂದು ಚಮಚ ಕಪ್ಪು ಅಥವಾ ಬಿಳಿ ಎಳ್ಳನ್ನು ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ಭಾಳ ಪೂರಕವಾಗಿ ಕೆಲಸ ಮಾಡುತ್ತೆ. ಆತ್ಮೀಯರೆ, ಒಂದು ಚಮಚ ಎಳ್ಳು ಸೇವನೆಯು 12% ನಾರಿನಂಶದ ಪೂರೈಕೆಯನ್ನು ನಮಗೆ ಮಾಡುತ್ತೆ. ಪ್ರತಿನಿತ್ಯ ನಮಗೆ ಬೇಕಾದಂತಹ ನಾರಿನಂಶದ 12% ಎಳ್ಳು ನಮಗೆ ನೀಡುತ್ತೆ. ಆತ್ಮೀಯರೆ, ಇದರಲ್ಲಿ ವಿಟಮಿನ್ B6, ಪ್ರೋಟೀನು, ಒಳ್ಳೆಯ ಫ್ಯಾಟು, ಆ್ಯಂಟಿ ಆಕ್ಸಿಡೆಂಟು, ಮಿನರಲ್ಗಳು ಇದೆ. ಹಾಗಾಗಿ ಇದು ಭಾಳ ಒಳ್ಳೆಯದು. ಸಾಕಷ್ಟು ನಾರಿನಂಶವನ್ನು ಇದು ಹೊಂದಿದೆ. ಹಾಗೆಯೇ ಕ್ಯಾಲ್ಸಿಯಂ ನಮಗೆ ಭಾಳ ಮುಖ್ಯವಾದ ಒಂದು ಪೋಷಕಾಂಶ. ಕ್ಯಾಲ್ಸಿಯಂ ಇಲ್ಲದೇ ಇದ್ದರೆ ನಮ್ಮ ಎಲುಬು ಟೊಳ್ಳಾಗ್ಬಿಡುತ್ತೆ. ಸೊ ಹಾಗಾಗಿ ಆ ಒಂದು ಕ್ಯಾಲ್ಸಿಯಮನ್ನು ಹೊಂದಿದೆ. ಈ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಲಿಕ್ಕೆ, ಎಲುಬಿಗೆ ಕರೆಕ್ಟಾಗಿ ತಲುಪಲಿಕ್ಕೆ ವಿಟಮಿನ್ ಡಿ ಬೇಕು. ಸೊ ಹಾಗಾಗಿ ನಾವು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗಬೇಕು, ಇಲ್ಲಾಂದರೆ ವಿಟಮಿನ್ ಡಿ ಸ್ಯಾಚೆಟ್ಟನ್ನು ವಾರಕ್ಕೊಂದು ದಿವಸ ತೆಗೆದುಕೊಳ್ಬೇಕು, ಇಲ್ಲಾಂದರೆ 1000 ಇಂಟರ್ನ್ಯಾಷನಲ್ ಯೂನಿಟ್ ಮಿನಿಮಮ್ ವಿಟಮಿನ್ ಡಿಯನ್ನು ಪ್ರತಿನಿತ್ಯ ಸೇವಿಸುವಂಥ ಒಂದು ಯೋಚನೆಯನ್ನು ಮಾಡಬೇಕು. ಸೊ ಇದರ ಬಗ್ಗೆ ವೈಜ್ಞಾನಿಕ ಒಂದು ಹಿನ್ನೆಲೆಯನ್ನು ನಾವು ನೋಡೋಣ. ಈ ಒಂದು ಪಬ್ಮೆಂಡಲ್ಲಿ ಪಬ್ಲಿಷ್ ಆದಂಥ ಒಂದು ಸ್ಟಡಿಯ ಪ್ರಕಾರ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ದ ಇಫೆಕ್ಟ್ ಆಫ್ ಡಯಟ್ರಿ ಇಂಟೇಕ್ ಆಫ್ ಸೀಸೇಮ್, ಈ ಒಂದು ಎಳ್ಳು, ಲಿಪಿಡ್ ಪ್ರೊಫೈಲ್ ಮತ್ತು ಬ್ಲಡ್ ಪ್ರೆಷರ್, ಇದು ಎರಡರ ಮೇಲೆ ಅಂದರೆ ಕೊಲೆಸ್ಟ್ರಾಲನ್ನು ನಿಯಂತ್ರಣ ಮಾಡಲಿಕ್ಕೆ ಹಾಗೂ ಈ ಒಂದು BPಯನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ವೈಜ್ಞಾನಿಕ ಬರಹ ನಮಗೆ ಇಲ್ಲಿ ತಿಳಿಸ್ತಾ ಇದೆ. ಆದಮೇಲೆ ಪ್ರೋಟೀನ್ ನಮಗೆ ಬೇಕು ಅಂಥೇಳಿ ನಾನು ಅನೇಕ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೇನೆ. ನಮ್ಮ ಸಸ್ಯಾಹಾರಗಳಲ್ಲಿ ಪ್ರೋಟೀನ್ ಅಂಶ ಭಾಳ ಕಡಿಮೆ ಇದೆ. 1 kgಗೆ 1 gramನಷ್ಟು ಪ್ರೋಟೀನ್ ಬೇಕು. ಅಂದರೆ ನಾನು 70 kg ಇದ್ದರೆ 70 gram ಪ್ರೋಟೀನ್ ಪರ್ ಡೇ ನನ್ನ ರಿಕ್ವೈರ್ಮೆಂಟ್. ಅಷ್ಟು ತೆಗೆದುಕೊಂಡ್ರೆ ನಮಗೆ ಭಾಳ ಒಳ್ಳೆಯದು. ಪ್ರೋಟೀನಿಂದ ಭಾಳ ಪ್ರಯೋಜನ ಆಗುತ್ತೆ. ನೋಡಿ, ಪ್ರೋಟೀನಿಂದ ಡೈಜೆಸ್ಟಿವ್ ಎಂಜೈಮ್ಸು ಬಿಡುಗಡೆ ಆಗುತ್ತೆ. ಪ್ರೋಟೀನಿಂದ ಮಸಲ್ಸು ಸ್ಟ್ರೆಂಥನ್ ಆಗುತ್ತೆ. ಪ್ರೋಟೀನು ನಮ್ಮ ದೇಹಕ್ಕೆ ಒಂದು ಸಪೋರ್ಟನ್ನು ಕೊಡುತ್ತೆ. ಪ್ರೋಟೀನು ಈ ಹಾರ್ಮೋನ್ ಬ್ಯಾಲೆನ್ಸನ್ನು ಉಂಟು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಎಸೆನ್ಷಿಯಲ್ ಮಾಲಿಕ್ಯೂಲ್ಸು ರೆಡಿ ಆಗಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೆಯೇ ಈ ಒಂದು DNA RNA ಸ್ಟ್ರಕ್ಚರ್, ಇದರ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೆಯೇ ದೇಹದಲ್ಲಿ ಆ್ಯಂಟಿಬಾಡೀಸ್ ಅಂದರೆ ಇಮ್ಯುನಿಟಿ ಆ್ಯಂಟಿಬಾಡಿ ರೆಡಿ ಆಗಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಅಂಶ ನಮಗೆ ಬೇಕು. ಈ ಪ್ರೋಟೀನನ್ನು, ಈ ಒಂದು ಉತ್ತಮವಾದ ಪ್ರೋಟೀನನ್ನು ಈ ಒಂದು ಎಳ್ಳು ಹೊಂದಿದೆ. ಸೊ ಹಾಗಾಗಿ ಎಳ್ಳನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರ ಮೂಲಕ ನಮಗೆ ಸಾಕಷ್ಟು ಪ್ರೋಟೀನ್ ದೊರಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾನು ಅನೇಕ ಬಾರಿ ಪ್ರೋಟೀನ್ ಶೇಕ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. 2 ಚಮಚ ವೇ ಪ್ರೋಟೀನು, ಸ್ವಲ್ಪ ಹಾಲು, ಸ್ವಲ್ಪ ನೀರು, ಹಾಗೆಯೇ ಸ್ವಲ್ಪ ಬೆಲ್ಲ, ಹಾಗೆಯೇ ಸೇಬು ಹಣ್ಣು, ಪೀನಟ್ ಬಟರು ಮತ್ತು ಫ್ರೆಶ್ ಮಿಲ್ಕ್ ಕ್ರೀಮ್, ಇಷ್ಟನ್ನು ಸೇರಿಸಿ ಮಿಕ್ಸಿಯಲ್ಲಿ ತಿರುಗಿಸಿ ಒಂದು 250-300 ml ಕುಡಿದುಬಿಟ್ರೆ ನಮಗೆ ಹಸಿವೆನೂ ಕಡಿಮೆ ಆಗುತ್ತೆ, ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಅನ್ನೋದನ್ನು. ಹಾಗೆ ಎಗ್ ತಿನ್ನುವವರಿಗೆ ಬೇಯಿಸಿದಂತಹ ಮೊಟ್ಟೆ ಸಾಕಷ್ಟು ಪ್ರೋಟೀನನ್ನು ಕೊಡುತ್ತೆ. ಸೊ ಹಾಗಾದರೆ ಪ್ರೋಟೀನ್ ಆ ಒನ್ ಆಫ್ ದ ಆಗಾರ, ಒನ್ ಆಫ್ ದ ಮೇನ್ ಸೋರ್ಸ್. ಈ ಒಂದು ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಎರಡನ್ನು ನೀಡುವಂತಹ ಎಳ್ಳನ್ನು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ನಾವು ಸೇವಿಸೋಣ, ತನ್ಮೂಲಕ ಆರೋಗ್ಯವನ್ನು ಒರೆಸ್ಕೊಳ್ಳೋಣ. ಈ ಒಂದು ಎಳ್ಳಿನಲ್ಲಿ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗೋದ್ರಿಂದಾಗಿ ಮೂಳೆಗಳ ಆರೋಗ್ಯಕ್ಕೆ ಸಹಕಾರಿ ಹಾಗೂ ಉರಿಯೂತ ಅಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಪುನಃ ನಾವು ರಿಸರ್ಚ್ ಸ್ಟಡಿಯನ್ನು ನೋಡಿದ್ರೆ ಈ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟೀಸ್ ಆಫ್ ಸೀಸೇಮ್ ಆಯಿಲ್. ಸೊ ಎಳ್ಳು ಎಣ್ಣೆ ನಮಗೆ ಈ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟಿಯನ್ನು ಮಾಡುತ್ತೆ ಅಂತ ಹೇಳುತ್ತೆ. ಸೊ ನಾವು ಮಾರ್ಕೆಟಲ್ಲಿ ಎಳ್ಳೆಣ್ಣೆಯನ್ನು ತೆಗೆದುಕೊಳ್ಳಿಕ್ಕೆ ಹೋದರೆ ಅದೇ ಕಲಬೆರಕೆ ಎಣ್ಣೆ ಸಿಕ್ಬಿಡುತ್ತೆ. ಹಾಗಾಗಿ ಆದಮೇಲೆ ಎಳ್ಳೆಣ್ಣೆಯನ್ನು ಔಷಧಿಯಾಗಿ ನಾವು ಬಳಸ್ಬೋದು. ಸೊ ಏನು ಮಾಡೋದು ಅಂದರೆ ನಾವು ಗಾಣಕ್ಕೆ ಕೊಟ್ಟು ಎಳ್ಳೆಣ್ಣೆಯನ್ನು ಮಾಡಿಸ್ಕೋಬೇಕು. ಇಲ್ಲ ಅಂದರೆ ಮನೆಯಲ್ಲಿಯೇ ಇವತ್ತು ಗಾಣ ಬರ್ತಾ ಇದೆ, ಚಿಕ್ಕ ಒಂದು ಗಾಣ ಬರುತ್ತೆ, ಕರೆಂಟಿಂದ ಎಲೆಕ್ಟ್ರಿಸಿಟಿಯಿಂದ ನಡೆಯುವಂಥ ಒಂದು ಗಾಣ ಬರುತ್ತೆ. ಆ ಒಂದು ಗಾಣದಲ್ಲಿ ಅಥವಾ ಮಷಿನಲ್ಲಿ ನೀವು ಎಳ್ಳನ್ನು

0: ಕಂಡು ಬರೋದು ಭಾಳ ಉತ್ತಮ. ಭಾಳ ಸರಳವಾದ ಪರಿಣಾಮಕಾರಿ ಆಹಾರ ಔಷಧ ಎಳ್ಳಿನ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನಾವು ಎಳ್ಳನ್ನು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಬಳಸಿ ನಮ್ಮ ಆರೋಗ್ಯವನ್ನು ಒರೆಸಿಕೊಳ್ಳೋಣ ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ ಧನ್ಯವಾದಗಳು.
1: ಬಹುಮುಖ ಬಾಲ ಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
2: ಹಾಯ್ ನಮಸ್ಕಾರ, ಯಾನ್ ನಿಕಲ್ ಅರ್ಜುನ್ ಕಾಪಿ ಕಾರ್ಡ್.
3: ನಮಸ್ಕಾರ, ಯಾನ್ ನಿಕಲ್ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದಲ್ಲ.
4: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
5: ನಮಸ್ಕಾರ, ಯಾನ್ ನಿಕಲ್ ತೆಲಿಕದ ಬಳ್ಳಿ ದೇವದಾಸ್ ಕಾಪಿ ಕಾರ್ಡ್.
6: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಲ್ ದರ್ಶನ ವಿಂಡಿ ಪಡೀಲ್
7: ನಿಕರಿ ಕಿನೊಂದು ಪ್ಲೇ 107.8 FM, ರಂಗ ರಂಗದ ಬದುಕು.
8: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
9: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
8: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಬಹುಮುಖ ಬಾಳ ಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
4: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
5: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
6: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
7: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
8: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಬಾಲಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನಾನು ಸದಾಶಿವ ಆಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ

0: ಬಹುಮುಖ ಬಾಲ ಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಇಂದಿನ ಈ ದಿನದ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಲಿಟ್ ಫೆಸ್ಟ್ 2022 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಜಿಆರ್ ಸಂತೋಷ್ ಅವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಹೇಗೆ ಭಾರತೀಯರು ತಾಂಜಾನಿಯಾದಲ್ಲಿ ತಮ್ಮ ತನವನ್ನು ಹೇಗೆ ಉಳಿಸ್ಕೊಂಡಿದ್ದಾರೆ ಅನ್ನುವ ಒಂದು ನಿಮ್ಮ ಪ್ರಶ್ನೆ ಇತ್ತು. ನಾವು ಸ್ವಲ್ಪ ಇತಿಹಾಸವನ್ನು ನೋಡಿದ್ರೆ ಇಲ್ಲಿಗೆ ತಾಂಜಾನಿಯಾ ಆಫ್ರಿಕಾ ಖಂಡದ ಪೂರ್ವ ಆಫ್ರಿಕಾ, ಸಾಮಾನ್ಯವಾಗಿ ಎಲ್ಲರಿಗೂ ಆಫ್ರಿಕಾ ಅಂದಿದ ತಕ್ಷಣ ದಕ್ಷಿಣ ಆಫ್ರಿಕಾ ಅನ್ನೋದು ಬಂದ್ಬಿಡುತ್ತೆ, ಸೌತ್ ಆಫ್ರಿಕಾ ಅದೇ ಆಫ್ರಿಕಾ ಅಂದ್ಬಿಡ್ತಾರೆ. ಆದರೆ ಆಫ್ರಿಕಾ ಖಂಡದಲ್ಲಿ ಸುಮಾರು 50 ಕ್ಕೂ ಹೆಚ್ಚು ದೇಶಗಳಿವೆ. ಈ ಪೂರ್ವ ಭಾಗದ ಒಂದು ದೇಶ ತಾಂಜಾನಿಯಾ. ತಾಂಜಾನಿಯಾ ರೂಪುಗೊಂಡದ್ದು 1960. ಆದರೆ ಅಲ್ಲಿಗೆ ಭಾರತೀಯರ ಪ್ರವೇಶ ಸುಮಾರು 200-250-300 ವರ್ಷಗಳಿಂದ ಇದೆ. ಅಂದರೆ ಅಲ್ಲಿ ಹೋಗಿದ್ದು ಬೇರೆ ಬೇರೆ ದೇಶಗಳಿಗೆ ಹೋದಂತೆ ಲೇಬರ್ಗಳಾಗಿ, ಕೂಲಿ ಕಾರ್ಮಿಕರಾಗಿ ಅಲ್ಲ. ಬಹುಪಾಲು ಜನ ಗುಜರಾತ್ ಮತ್ತು ಕಚ್ ಭಾಗದಿಂದ ಹೋದದ್ದು ವ್ಯಾಪಾರಿಗಳಾಗಿ. ಜಾನ್ಸಿಬಾರ್ ಅನ್ನುವಂಥ ಏನೋ ಒಂದು ಸಂಪದ್ಭರಿತವಾದಂಥ ಪ್ರದೇಶ, ದ್ವೀಪ ಇಲ್ಲಿದೆ, ಅದನ್ನು ಕೇಂದ್ರವಾಗಿಟ್ಕೊಂಡು ವ್ಯಾಪಾರವನ್ನು ಮತ್ತು ವ್ಯವಹಾರವನ್ನು, ಇದು ಹತ್ತಿಯ ಉದ್ಯಮ ಆಗಿರ್ಬೋದು, ಮಸಾಲೆ ಪದಾರ್ಥಗಳ ಒಂದು ರಫ್ತು ವಹಿವಾಟು ಆಗಿರ್ಬೋದು, ಇದನ್ನೆಲ್ಲ ಕೈಗೊಂಡಿದ್ದು ಸುಮಾರು 4-5 ಪೀಳಿಗೆಗಳ ಹಿಂದಿನ ಭಾರತದ ಸಮೂಹ. ಸಹಜವಾಗಿ ಅವರು ಅಲ್ಲಿಗೆಲ್ಲ ಬಂದಾಗ ತಮ್ಮ ಸಂಸ್ಕೃತಿಯನ್ನು ಸಹ ಇಲ್ಲಿಗೆ ತಗೊಂಡು ಬಂದರು. ವಿಶೇಷವಾಗಿ ದೇವಾಲಯಗಳ ಒಂದು ಸ್ಥಾಪನೆ ಮೂಲಕ, ನಾನು ಹೇಗೆ ಹೇಳಿದೆ, ಗುಜರಾತಿನ ಪಂಗಡ ಪ್ರಮುಖವಾಗಿ ಬಂತು ಅಂಥೇಳಿ. ಈಗ ತಾಂಜಾನಿಯಾದಲ್ಲಿ ಬಹುಪಾಲು ಎಲ್ಲ ಭಾರತೀಯ ಸಮೂಹಗಳಿದೆ, ದಕ್ಷಿಣ ಭಾರತದಿಂದ ಇದ್ದಾರೆ, ಪಂಜಾಬಿಂದ ಬಂದಂಥವ್ರು ತುಂಬ ಜನ ಇದ್ದಾರೆ, ಹಾಗೆ ಗುಜರಾತ್, ರಾಜಸ್ಥಾನಗಳಿಂದ ಬಂದವರಿದ್ದಾರೆ. ಇವರೆಲ್ಲರೂ ಸಹ ತಮ್ಮ ತಮ್ಮ ಅಸ್ತಿತ್ವವನ್ನು, ತಮ್ಮ ಒಂದು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡಿರೋದು, ಬೆಳೆಸ್ಕೊಂಡಿರೋದು ಒಂದು ರೀತಿ ದೇವಾಲಯಗಳನ್ನು ನಿರ್ಮಿಸುವುದರ ಮೂಲಕ ಅನ್ನೋದು ಇಲ್ಲಿನ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು 75-100 ವರ್ಷಗಳ ಹಿಂದಿನ ಸ್ವಾಮಿನಾರಾಯಣ ದೇವಸ್ಥಾನ ಇಲ್ಲಿದೆ. ಆ ದೇವಸ್ಥಾನ ಅವರಿಗೆ ಬರೀ ದೇವಸ್ಥಾನ ಮಾತ್ರ ಆಗಿರಲಿಲ್ಲ, ಅದು ಅವರ ಒಂದು ಸಂಸ್ಕೃತಿಯನ್ನು ಪ್ರಸಾರ, ಅಂದರೆ ಅಲ್ಲಿಯ ಯೋಗ ತರಗತಿಗಳನ್ನು ಭಾರತದ ಸರ್ಕಾರ ಈ ರೀತಿಯ ಕೇಂದ್ರಗಳನ್ನು ನಿರ್ಮಾಣ ಮಾಡಲಿಕ್ಕಿಂತ ಮುಂಚೆನೆ ಅಲ್ಲಿ ಯೋಗ ತರಗತಿಗಳನ್ನ ಅವರು ಭಾರತೀಯರು ಮಾಡ್ತಾ ಇದ್ರು. ಇಲ್ಲಿಂದ ಯೋಗ ಕಲ್ತು ಹೋದವರು ಅಲ್ಲಿ ಮಾಡಿಸ್ತಾ ಇದ್ರು. ಹಾಗೆ ಭಾಷೆಗೋಸ್ಕರ, ಗುಜರಾತಿ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ, ಹಿಂದಿ ಭಾಷೆಗೋಸ್ಕರ ಅವರು ಅಲ್ಲಿ ತರಗತಿಗಳನ್ನ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಸಹ ಒಂದು ರೀತಿಯಾದಂಥ ಏಕಪಕ್ಷೀಯ ಆಡಳಿತ 1960s. ನ್ಯಾಷನಲೈಸ್ ಆ ಒಂದು ಹಿನ್ನೆಲೆಯಲ್ಲಿ ಭಾರತೀಯರು ನಡೆಸ್ತಿದ್ದಂಥ ಅನೇಕ ಸಂಸ್ಥೆಗಳನ್ನು, ಉದ್ಯಮಗಳನ್ನು ಸರ್ಕಾರ ತಂದಾಗಿ ಮಾಡ್ಕೊಂಡ್ಬಿಡ್ತು. ಆದರೆ ದೇವಸ್ಥಾನಗಳು ಮಾತ್ರ ಉಳ್ಕೊಂತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ತಾಂಜಾನಿಯನ್ನರ ಮೇಲೆ ಭಾರತೀಯರ ಒಂದು ವ್ಯಾಪಾರ ವಹಿವಾಟಿನ ಒಂದು ಪ್ರಭಾವ ಹೇಗಿದೆ, ಅದೇ ರೀತಿ ಸಂಸ್ಕೃತಿಯ ಪ್ರಭಾವವು ಸಾಕಷ್ಟು ಇದೆ. ಹೇಗೆ ನಿರಂಜನ ವಾನಳ್ಳಿ ಅವರು ತಿಳಿಸಿದ್ರು, 80-90 ದಶಕದಲ್ಲಂತೂ ಇಲ್ಲಿ ಹಿಂದಿ ಫಿಲಮ್ಗಳನ್ನ, ಕೇವಲ ಹಿಂದಿ ಬಾಲಿವುಡ್ ಮೂವಿಗಳನ್ನ ತೋರಿಸುವಂಥ ಟಾಕೀಸ್ಗಳನ್ನ ಇತ್ತು, ಮತ್ತು ಅದಕ್ಕೆ ಅತಿ ಹೆಚ್ಚು ಬರ್ತಿದ್ದವರು ಸಹ ತಾಂಜಾನಿಯನ್ನ. ಸೊ ಈ ರೀತಿ ಹಿಂದಿಯ ಬಗ್ಗೆ, ಹಿಂದಿ ಭಾಷೆ ಬಗ್ಗೆ ಮತ್ತು ಹಿಂದಿ ಫಿಲಮ್ಸ್ಗಳ ಬಗ್ಗೆ ವಿಶೇಷವಾಗಿ ಅವರಿಗೆ, ಇಲ್ಲಿನವರಿಗೆ ಒಲವಿದೆ. ಮತ್ತು ಭಾರತದ ಕುರಿತಾಗಿ ಪ್ರೀತಿ ಯಾಕೆ ಅಂತಂದರೆ, 2 ವ್ಯಕ್ತಿಗಳು, ಒಂದು ಗಾಂಧೀಜಿಯ ಹೆಸರು ಇಲ್ಲಿ ಎಲ್ಲ ಕಡೆ ಇದ್ದೇ ಇದೆ. ಅತಿ ಭಾರತದ ಹೊರಗೆ ಅತಿ ಮೊದಲು ಪ್ರಪ್ರಥಮವಾಗಿ ಗಾಂಧೀಜಿಯ ಒಂದು ಪ್ರತಿಮೆ ಸ್ಥಾಪನೆ ಆಗಿದ್ದು ತಾಂಜಾನಿಯಾದ ಒಂದು ಪ್ರದೇಶ ಮಾನ್ಝಾ ಅಂತಿದೆ. ಅಲ್ಲಿ 1948 ಗಾಂಧೀಜಿಯ ಒಂದು ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಅದೊಂದು ಗಾಂಧೀಜಿಯ ಒಂದು ಉಲ್ಲೇಖ. ಮತ್ತು ಇಲ್ಲಿನ ಪ್ರಥಮ ಅಧ್ಯಕ್ಷ, ಇಲ್ಲಿ ನೆಲ್ಸನ್ ಮಂಡೇಲಾ ಹೇಗೆ ಸೌತ್ ಆಫ್ರಿಕಾದ ಹೋರಾಟವನ್ನು, ಸ್ವಾತಂತ್ರ್ಯ ಹೋರಾಟವನ್ನು ರೂಪಿಸೋದು, ಆ ರೀತಿ ಇಲ್ಲಿ ಜೂಲಿಯಸ್ ನೆರೆರೆ ಅಂತೇಳಿ ಅವರ ಮತ್ತು ಭಾರತದ ಜೊತೆಗಿನ ಸಂಬಂಧ ಬಹು ಚೆನ್ನಾಗಿತ್ತು. ಅಂದರೆ ಇಂದಿರಾ ಗಾಂಧಿ ಅವರು ಇಲ್ಲಿಗೆ ಬಂದು ಹೋಗಿದ್ದರು, ಆ ನಂತರ ಅಬ್ದುಲ್ ಕಲಾಂ ಅವರು, ಮನಮೋಹನ್ ಸಿಂಗ್ ಅವರು, 2016 ನರೇಂದ್ರ ಮೋದಿ ಅವರು ಸಹ ಬಂದು ಹೋಗಿದ್ದಾರೆ. ಯಾಕೆ ಅವರ ಭಾರತದ ಬಗ್ಗೆ ಇರತಕ್ಕಂಥ ಗೌರವವನ್ನು ಅಂದರೆ, ಯುರೋಪಿಯನ್ನರ ಹಾಗೆ ಭಾರತೀಯರು ಸಮಾಜದಲ್ಲಿ ಇಲ್ಲಿ ಪ್ರಮುಖರಾಗಿದ್ದರೂ ಸಹ ಯಾರನ್ನೂ ಸಹ ಎಕ್ಸ್ಪ್ಲಾಯ್ಟ್ ಮಾಡಲಿಲ್ಲ, ಯಾರನ್ನೂ ಸಹ ಪರಿವರ್ತನೆ ಅಂದರೆ ಅನೇಕ ರೀತಿಯಾದಂಥ ಉಪಕಾರಿ ಕಾರ್ಯಕ್ರಮಗಳು ಭಾರತೀಯರು ಇಲ್ಲಿ ಮಾಡ್ತಾ ಇದ್ದಾರೆ. ಈಗಲೂ ಸಹ ಇಲ್ಲಿನ ಶಾಲೆಗಳಿಗೆ ಸಹಾಯ ಮಾಡೋದಿರ್ಬೋದು ಅಥವಾ ಹಾಸ್ಪಿಟ್ಲ್ಗಳಿಗೆ ಸಹಾಯ ಮಾಡೋದಿರ್ಬೋದು ಅಥವಾ ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಸಾಂಸ್ಥಿಕವಾಗಿ ಸಹ ಅನೇಕ ರೀತಿಯ ಸಹಾಯಗಳನ್ನ ಇಲ್ಲಿ ಮಾಡ್ತಾನೆ ಇರ್ತಾರೆ. ಅದು ಸ್ವಭಾವ, ಭಾರತೀಯರ ಒಂದು ಲೋಕ ಕಲ್ಯಾಣ ಸ್ವಭಾವ ಇಲ್ಲೂ ಸಹ ವ್ಯಕ್ತ ಆಗಿದೆ. ಅದಕ್ಕಾಗಿ ಬಹಳ ಹೆಚ್ಚಿನ ಗೌರವ ಇದೆ. ಮತ್ತು ನಾನೇನು ಉಲ್ಲೇಖ ಮಾಡಿದೆ, ಜೂಲಿಯಸ್ ನೆರೆರೆ ಪ್ರಥಮ ಅಧ್ಯಕ್ಷ ಹೋರಾಟಗಾರ, ಅವರಿಗೆ ಮೊದಲ ಬಾರಿ ಯಾವಾಗ ಮಹಾತ್ಮ ಗಾಂಧಿ ಪೀಸ್ ಅವಾರ್ಡ್ ಭಾರತ ಸರ್ಕಾರ ಘೋಷಣೆ ಮಾಡಲಿಕ್ಕೆ ಶುರು ಮಾಡ್ತು, ಮೊದಲ ಅವಾರ್ಡನ್ನು ಅವರಿಗೆ ಕೊಟ್ಟಿದೆ. ಸೊ ಹೀಗಾಗಿ ನಾವು ತಾಂಜಾನಿಯಾದಲ್ಲಿ ಇಂದಿರಾ ಗಾಂಧಿ ರಸ್ತೆಯನ್ನು ನೋಡ್ತೀವಿ, ಇಂಡಿಯಾ ರಸ್ತೆಯನ್ನು ಸಹ ನೋಡ್ತೀವಿ. ಹಾಗೆ ನಾವು ಇಲ್ಲಿ ಒಂದು ಟೆಂಪಲ್ ಸ್ಟ್ರೀಟನ್ನು ಸಹ ನೋಡ್ತೀವಿ, ದೇವಾಲಯಗಳ ರಸ್ತೆ, ಅದಕ್ಕೆ ಪ್ರಮುಖ ಸ್ವಾಮಿ ಮಹಾರಾಜ ರಸ್ತೆ ಅಂತ ಹೇಳ್ತೀವಿ. ಸಾಲಾಗಿ ಒಂದು ರಸ್ತೆಯಲ್ಲಿ ಒಂದೇ ಕಡೆ ಅನೇಕ ಭಾರತೀಯ ದೇವಸ್ಥಾನಗಳು, ಅದು ನಾರಾಯಣ ದೇವಸ್ಥಾನ ಇರ್ಬೋದು, ವೆಂಕಟೇಶ್ವರನ ದೇವಸ್ಥಾನ ಇರ್ಬೋದು, ಶ್ರೀರಾಮನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಹೀಗೆ ಇಲ್ಲಿನ ಇರ್ತಕ್ಕಂಥ ಭಾರತೀಯರು ತಮ್ಮತನವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಇಲ್ಲಿನ ಬೆಳವಣಿಗೆಗೆ ಸಹ ಅವರು ಪೂರಕವಾಗಿ ಮತ್ತು ಇಲ್ಲಿನ ಜನರ ವಿಶ್ವಾಸವನ್ನು ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಇಲ್ಲಿ 3 ಮತ್ತು 4ನೇ ಜನರೇಷನ್ ಭಾರತೀಯರಿದ್ದಾರೆ. ದಕ್ಷಿಣದ ಭಾರತೀಯರು ವಿಶೇಷವಾಗಿ ಮೊದಲ ಜನರೇಷನ್ನು ಅಥವಾ ತಾವೇ ಮೊದಲು ಬಂದವರು ಆ ಥರ ಇದ್ದಾರೆ. ಆದರೆ ವಿಶೇಷವಾಗಿ ಗುಜರಾತಿಗಳು ಮತ್ತು ಪಂಜಾಬಿಗಳು 3 ಮತ್ತು 4ನೇ ಜನರೇಷನ್ ಸಹ ನಾವಿಲ್ಲಿ ಕಾಣಬಹುದು. ಅಂದರೆ 200-300 ವರ್ಷಗಳ ಹಿಂದಿನಿಂದ ಅಲ್ಲೇ ಇರುವಂಥವರು. ಎಲ್ಲ ವಿದೇಶಿ ಭಾರತೀಯರಂತೆಯೇ ತಾಂಜಾನಿಯರ್ನರು ಸಹ, ತಾಂಜಾನಿಯಾದಲ್ಲಿ ಇರುವ ಭಾರತೀಯರು ಸಹ 2 ಗಡಿಯಾರಗಳ ಮೇಲೆ ಜೀವನ ಮಾಡೋದು. ಒಂದು ಭಾರತದ ಗಡಿಯಾರದ ಮೇಲೆ ಅವರ ಕಣ್ಣು ಯಾವಾಗಲೂ ಇರುತ್ತೆ, ಇನ್ನೊಂದು ತಾಂಜಾನಿಯಾದ ಗಡಿಯಾರದ ಮೇಲೆ. ಅವರ ಎಲ್ಲ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಂಸ್ಕಾರದ ಎಲ್ಲದಕ್ಕೂ ಅವರು ಭಾರತದ ಮೇಲೆ ಅವಲಂಬಿತ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಹೇಳಬೇಕಂದ್ರೆ ಮದುವೆಗಳು. ಹಿಂದೆ ಎಲ್ಲ ಭಾರತಕ್ಕೆ ಬಂದು ಅವರು ಸಂಬಂಧದಲ್ಲಿ ಮದುವೆ ಆಗಿ ಮತ್ತೆ ವಾಪಸ್ ತಾಂಜಾನಿಯಾಗೆ ಬರ್ತಾಯಿದ್ರು ಹೆಂಡತಿಯನ್ನು ಕರ್ಕೊಂಡು. ಈಗೀಗ ತಾಂಜಾನಿಯಾದಲ್ಲೇ ಅಥವಾ ಆಫ್ರಿಕಾದಲ್ಲೇ ಬೇರೆ ಬೇರೆ ದೇಶಗಳಲ್ಲಿ, ಕೀನ್ಯಾ ಜೊತೆ ಇರ್ಬೋದು, ಉಗಾಂಡಾ ಜೊತೆ ಇರ್ಬೋದು, ರಾಂಡಾದಲ್ಲಿರ್ಬೋದು ಅಥವಾ ಅಕ್ಕಪಕ್ಕದ ಮೊಜಾಂಬಿಕ್ ಇರ್ಬೋದು, ಹೀಗೆ ಅಥವಾ ತಾಂಜಾನಿಯಾದಲ್ಲೇ ಬೇರೆ ಬೇರೆ ಸಿಟಿಗಳಲ್ಲಿ ಇರ್ತಕ್ಕಂಥ ತಮ್ಮದೇ ಸಮುದಾಯದ ಹೆಣ್ಣು ಮಕ್ಕಳನ್ನು ಮದುವೆ ಆಗ್ತಿದ್ದಾರೆ. ಹೀಗಾಗಿ ಸಾಂಸ್ಕೃತಿಕವಾಗಿ ತಮ್ಮತನವನ್ನು ಕುಟುಂಬವಾಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಸಹ ತಮ್ಮ ಮನೆಯ ಭಾಷೆಯನ್ನು, ಮಾತೃಭಾಷೆಯನ್ನು ಮಕ್ಕಳಿಗೆ ಕಲಿಸುವಂತಹ ಪ್ರಯತ್ನ ಇದ್ದೇ ಇದೆ. ವಿಶೇಷವಾಗಿ ಬಾಪ್ಸ್ ಅಥವಾ ಸ್ವಾಮಿನಾರಾಯಣ ಪಂಥದ ದೇವಾಲಯಗಳಲ್ಲಿ ಆ ಭಾಷೆಯ ತರಗತಿಗಳು ನಡೆಯುತ್ತೆ ಮತ್ತು ಸಂಸ್ಕಾರ ಕೇಂದ್ರಗಳನ್ನ ಮಾಡ್ತಾರೆ. ಬಹಳ ನಾನು ಭಾರತದಲ್ಲಿ ನೋಡಲಿಲ್ಲ, ಆದರೆ ಅಲ್ಲಿನ ದೇವಸ್ಥಾನಗಳಲ್ಲಿ ಸಂಸ್ಕಾರ ಕೇಂದ್ರಗಳನ್ನ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಶ್ಲೋಕಗಳನ್ನ ಹೇಳ್ಕೊಡೋವಂಥದ್ದು, ಮಕ್ಕಳಿಗೆ ಅವರ ಒಂದು ಮನೆಯ ಸಂಪ್ರದಾಯದ ರೀತಿ ನೀತಿಗಳನ್ನ ಕಲಿಸ್ಕೊಡೋವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ನಾನು ಗಮನಿಸಿದ್ದು ಪ್ರತಿಯೊಂದು ಭಾಷೆ ಅಥವಾ ಪ್ರಾಂತ ಆಧಾರಿತ ಗುಂಪುಗಳು ಇಲ್ಲಿ ಇದೆ. ನಾವು ಆಂಧ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಘಟನೆ, ಆಂಧ್ರದವರೆಲ್ಲ ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಬತುಕಮ್ಮ ಉತ್ಸವವನ್ನು, ಆಂಧ್ರದ ಒಂದು ಹೂವಿನ ಉತ್ಸವ ಏನಿದೆ, ದೇವಿಯ ಉತ್ಸವ, ಅದನ್ನು ಮಾಡ್ತಾರೆ. ಬಂಗಾಳದವರೆಲ್ಲ ಬಾಂಗೋ ಸಾಂಗೋ ಅಂಥೇಳಿ ಒಂದು ಸಂಘಟನೆ ಇದೆ, ಅವರು 9 ದಿನಗಳ ಕಾಲ ವೈಭವವಾಗಿ ದುರ್ಗಾ ಪೂಜೆಯನ್ನು ಮಾಡ್ತಾರೆ. ಹಾಗೆ ಕರ್ನಾಟಕದವರು ಸಹ ಕಾವೇರಿ ಕನ್ನಡ ಸಂಘ ಅಂಥೇಳಿ ಇಲ್ಲ ಒಂದು ಕನ್ನಡಿಗರ ಒಂದು ಕೂಟ ಇದೆ. ಅವರು ಇಡೀ ಕುಟುಂಬಗಳು ಆಗಾಗ ಸೇರಿ ಕ್ರೀಡಾಕೂಟಗಳಿರ್ಬೋದು ಅಥವಾ ಕನ್ನಡದ ಸ್ಪರ್ಧೆಗಳಿರ್ಬೋದು, ಗಣೇಶ ಉತ್ಸವಗಳಿರ್ಬೋದು, ಇದನ್ನೆಲ್ಲ ಮಾಡ್ತಾರೆ. ಮತ್ತು ಕಲಾಮಂಡಲಂ ಅಂಥೇಳಿ ಮಲಯಾಳಿಗಳ ಒಂದು ಇದಿದೆ, ಅವರು ಸಹ ಅಯ್ಯಪ್ಪ ಪೂಜೆ ಮತ್ತು ಓಣಂನ ಆಚರಣೆ ಈ ರೀತಿ. ಈ ತಾಂಜಾನಿಯಾ ತಮಿಳ್ ಸಂಗಮ್ ಅಂಥೇಳಿ ಒಂದು ಇಲ್ಲಿರೋ ತಮಿಳು ಕುಟುಂಬಗಳು ಮಾಡಿಕೊಂಡಿದೆ. ಅಂದರೆ ಪ್ರತ್ಯೇಕತೆಯನ್ನು ಉಳಿಸ್ಕೊಳ್ಳಿಕ್ಕಲ್ಲ, ಎಲ್ಲ ಸ್ವಾಮಿ ವಿವೇಕಾನಂದ ಕಲ್ಚರ್ ಕೇಂದ್ರದ ಕಾರ್ಯಕ್ರಮಗಳಲ್ಲಿರ್ಬೋದು ಅಥವಾ ಭಾರತೀಯ ಹೈಕಮಿಷನ್ನ ಕಾರ್ಯಕ್ರಮಗಳಲ್ಲಿರ್ಬೋದು, ಎಲ್ಲರೂ ಒಟ್ಟಾಗಿ ಏಕರೂಪತೆಯಿಂದ ನಾವೆಲ್ಲ ಭಾರತೀಯರು ಅನ್ನೋ ದೃಷ್ಟಿಯಿಂದನೇ ಭಾಗವಹಿಸಬೇಕಿರುತ್ತೆ. ಅದರೊಟ್ಟಿಗೆ ನೀವು ಕೇಳಿದಂತೆ ಅವರವರ ಸಂಪ್ರದಾಯ, ಅವರ ಒಂದು ಸಂಸ್ಕೃತಿಯನ್ನು, ತಮ್ಮ ಭಾಷೆಯನ್ನು ಮುಂದಿನ ಪೀಳಿಗೆಗೆ ಅವರು ತಲುಪಿಸೋಕ್ಕೋಸ್ಕರ ಈ ರೀತಿಯಾದಂಥ ಬಹಳ ಅದ್ಭುತವಾದಂಥ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ.
1: ಇದುವರೆಗೆ ಜಿ ಆರ್ ಸಂತೋಷ್ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ.

ಬಾಲಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ.

ಗೋವಳ ಪಾರು ಮತ್ತೆಗಳಲ್ಲಿ ಸರಿ ಇಲ್ಲವಾಗಿ ಚೈತ್ಯ

ಎನ್ನ ಅಮ್ಮೇರ ಅಮ್ಮೇ ಇಲ್ಲ ಅಂತಂದು ಗೊತ್ತಿಲ್ಲ ಇವರಿಗೆ. ಯಾರ ಪುಟ್ಟಿನ ಹಿಡಿದಬೇಕ? ಒಂದು ಕುಟುಂಬದ ಹಿರಿಯ ಮಗೆ ಏರುಲ್ಲಿ ಆಯಾಗ ಮಾತ್ರ ಈ ಅಧಿಕಾರ ಇಬ್ಬನಿ ಐಕ್ಯ ಬಂದ್ ಪೇರತಿ ಜ್ಯೇಷ್ಠ ಪಾತ್ರ ಪಿತೃ ಸಮಾನ ಅಂದ ಬಂಡದೆ ಯಾನು ಪುಟ್ಟಿ ಬುಕ್ಕ ಎನ್ನ ಅಮ್ಮೇರು ಅಮ್ಮೇನ ಇದೆ ಆಯ್ತ ಬುಕ್ಕದಾಗಲಿಕ್ಕೆ ಅವಕಾಶ ಇದ್ದಿ ಸುರೋಗು ಬಿಟ್ಟಿ ನಾಯಕ ಪಾತ್ರ ಸ್ವಾಮಿ ಜ್ಯೇಷ್ಠ ಪಾತ್ರ ಆಯ್ನ ಅಂಚಿನ ಎಂಕ ಎನ್ನ ಮೋತಿ ಮೆತ್ತೆ ಉಳ್ಳಾಲೆ ಪಿತೃ ಸಮಾನ ಆಯ್ನ ಅಂಚಿನ ಎಂಕ ಆಳಿನ ಮದಿಮೆ ಮಾತು ಕೊರ್ಪಣ ಅಂಚಿನ ಜವಾಬ್ದಾರಿ ಉಂಟು ಪ್ರಾಯಕ ಬತ್ತಾಳು ಸ್ವಾಮಿ ಬಾರಿ ಬರ್ಲು ಬಾರಿ ಬರ್ಲು ಪದನಾಜಿ ದಿಂಜಿತು ನಿತ್ತೆ ಮದುವೆ ಬಾಲ್ತು ಬರಿ ಎಲ್ಲ ಸರಿಯೋ ಇಲ್ಲ ಸಮಯ ಅಂದು ಐಕ್ ಬಾಡತ್ತ ಮದ್ವೆ ಬಾಲ್ತು ಬರೋಡತ್ತ ಯಾರ್ಯಾಕೆ ಕೊರ್ಪಿನಿ ಯಾರ್ಯಾಕೆ ಕೊರ್ಪಿನಿ ನಮ್ಮ ಅಂತಸ್ತಿಗೆ ಸರಿಯಾದ ನಮ್ಮ ತೂಕಗೂ ಸರಿಯಾದ ಆಳಿನ ಕೈ ಪತ್ತು ನಂಚಿನ ಒಂದು ಆಣು ಬಾಡತ್ತ ಇಂಚ ತೂಂಟ ಸೂರ್ಯವಂಶದ ತೂಕನ ಸೂರ್ಯವಂಶದ ಅಸ್ತಿತ್ವ ಇದ್ದಿತ್ತೆ ಯಾರಲ್ಲ ಒರಿ ಒರಿ ಒರಿ ಒರಿ ಯಾರಲ್ಲ ಇಪ್ಪೇರಿ ಶೇಷ ಮಾತ್ರ ಒರಿನವರು ಅವೇನ ನಾಡದ್ದು ಬೈರ ನಮ್ಮ ಅರ್ಥ ಪೂಜೆ ಚಂದ್ರವಂಶ ಪ್ರವರ್ಧಮಾನೋಡಿ ಇಪ್ಪನ ಇತ್ತೆ ಒಂದು ಅಂದ್ರೆ ಚಂದ್ರವಂಶ ಚಂದ್ರವಂಶದ ಏರನಲ್ಲ ನಾಡದು ಕೊರ್ಕಣ ಅಂದೆ ಒರಿಯಗಳ ಸರಿಯಾದ ಅಮ್ಮೆಂದಾಯ್ತು ಊರ ನಿಯೋಗ ಪದ್ಧತಿ ಆ ಪೇರ್ತ ಈ ಪೇಕ ಈ ಪೇರ್ತ ಆ ಪೇಕ ಸೇರ್ತಾಯಿ ನಂಚಿನ ಸಂತಾನ ಪುರ ಚಂದ್ರವಂಶಲ ನಂಕಾಯಿಸಿ ಅಯ್ಯರ್ಥ ಬಕ್ಕ ಇತ ಪನೀತ ಪ್ರಚಾರ ಇಪ್ಪಣ ಅಂತ ಯಾದವೇರ ಯಾದವೇರ ಮೂಲಟ ಆಗ್ಲೇಕ ಪೆಟ್ಟು ಬರ್ತು ನಾನು ಸಿಂಹಾಸನ ಕುಲಿಯಾರ ಬಲ್ಲಿ ನಾನು ಶಾಪ ಉಂಟು ಶಾಪಗ್ರಸ್ತ ನಂಚಿನ ಕುಟುಂಬ ಯಾದವೇರು ಯಾದವೇರೇಕ ಕೊರ್ಕೋಣ ಕ್ಷತ್ರಿಯರೇಕ ಸಮಾನವಾಗಿ ನಂಚಿನ ಅಧಿಕಾರ ಐತಿ ಆಗಿರ್ತ ಅಂಚಿನ ಯೋಗ್ಯತೆ ಇದ್ದಿ ಇತ್ತೆ ದ್ವಾರ ಗಿಟ ಉಳ್ಳೇರಿಗೆ ಕೆಲವು ಒಂದ ಒಂದ ಪುತರ ಪಡೆ ಒಂದು ಉಳ್ಳೇರಿಗೆ ಕೃಷ್ಣ ಬಲರಾಮೇರೆ ಲಂಕಾಪುನವತ್ತೆ ಅಥವಾ ಇಟ್ಟುವರಿ ನಾ ಏರೇ ಅವಳು ಎನ್ನ ಮೆಕ್ತಿ ಜೊತೆ ಅಪ್ಪನ ಅಂಚಿನ ಸಂಬಂಧನೇ ಹತ್ತು ಯಾದವೇರ್ಲತ್ತೆ ಸೂರ್ಯವಂಶ ಲತ್ತೆ ಚಂದ್ರವಂಶ ಲತ್ತೆ ಅಪ್ಪಗ ಏರೇಕ ಆನಡು ಆನಲ ಅಂದೆ ಆಯನವರ ತುವ್ವಡು ಸ್ವಾಮಿ ಏತೇ ದಿನ ಪೊಣ್ಣು ಚೋಟಲ್ಲ ಅವಡು ಹೊರ ಇಂಚ ಆಯ ಪೊಣ್ಣಗ ತಿರುಗದು ಪೇರು ಅದಪ್ಪ ಭಾರಿ ಆಳಂಗ ಭಾರಿ ಬರ್ಲು ಆಯನ ಮೀಸೆ ತುಂಟ ಭಾರಿ ಬರ್ಲದ ಮೀಸದೆ ಆಣ್ಣ ನಂಡ ಆಳ್ಲಿ ಅಂಜಾತಿ ಪುಣಗ ಒಂಜಿ ತೀರ್ಮಾನ ಮಾಲ್ತೆ ಎಂಕ್ಲ ಅಧಿಕಾರ ಉಂಡಿ ಎನ್ನ ಮೇಗ್ದಿನ ಕೊರ್ಪುಡಂಚಿನ ಸಂಬಂಧ ಮಾಲ್ಪುಡಂಚಿನ ಅಧಿಕಾರ ಎಂಕ್ಲ ಉಂಡು ಅಮ್ಮೇರಟಕ್ಕೇನಣ್ಣ ಅಯ್ಯ ಪರಬ್ಬೆಲ್ಲ ಕುಲ್ಲಾಡಲ್ಲ ಮಣಿಪಂತೆ ಅಂಚ ಆಯಾಗೆ ಕೊರ್ಪುಣ ಅದೊಂಜಿ ತೀರ್ಮಾನ ಮಾಲ್ತೇನೆ ಒಪ್ಪಿಸ ನಮ್ಮ ಬಗ್ಗೆ ಉಂಟತಿ ಎದುರು ಎತ್ತಲ ಮಾತೇ ಪಿರಾವೃತ ಮಾತೇರ ಒಂಜಿ ವರ್ಗ ಹಕ್ಲಿ ಏಪ ಎಂಚಿನ ಪನ್ ಪೇರು ದಾದಾಪು ಬತ್ತಿ ನೀ ಪೇರು ಆರಾಚನೆ ಮಾಲ್ ಪೇರ ಅಪ್ಪಜಿ ಐಕಬಾಡ ನಮ್ಮ ಒಂಜಿ ಗುಪ್ತಚರ ವರ್ಗ ಉಂಟು ಅವು ಏಗ್ಲ ಗೊತ್ತಾಪಜಿ ಜನಕ್ಕಲೇನ ಎಡೆಟ್ಟು ಸೇರದ್ದು ಮಾತು ವಿಷಯ ಸಂಗ್ರಹ ಮಾಡ್ತದೆ ಎನ್ನ ಅಡಿಗೆಗೊಂಡು ತೀರ್ಥ ಬೇರು ಮಸ್ತು ಒರಿರಡ್ಡು ಜನ ಹತ್ತಿ ಒಂಜಿ ಒಂಜಿ ಮಲ್ಲ ಸಭೆ ಸೇರಿದ ನೀ ಪತ್ತಿರ್ತಿ ನಿಂತಿ ಕೂಡ

0: ಅಂತ ಗೊತ್ತಾಗ್ಬಿಜಿ. ಒರಿ ಬರೋಡು ಇತ್ತನೇಟ ಅವೇ ಇತ್ತೆ ಬತ್ತೇನ ತೋಜಿನ ಮೇಲಕ್ಕೆ ಬರ್ಬಾಡು
1: ಅಂಚಿತ್ತ ಸರಿ
0: ಇಂಕ ಸರಿ ಇತ್ತೆ ಅಂದ್ರೆ ಏ ಪಾಪ ನಿನ್ನ ಮುಖ ಪರಿಚಯ ಗೊತ್ತಾಮ್ಡು ಅಪ್ಪ ಹೇಳಿ ಇನ್ನೊಂದು ಬಿಡಯ್ಯ ಓಡೆ ಪೋಂಡಲ್ಲ ಓಡ ತಿಕ್ಕಡು ನಾಡೊಂದೇಪು ಅತ್ತ ಬೇತೇನ ಪಾರೊಂದು ಪಾರೊಂದತ್ತು ಪಾರೊಂದ ಬೈದಾನ ಅಪ್ಪ ಹೊಸ ವಿಷಯ ಇಪ್ಪು ಎಂಚಿನ.

0: ಇದು ವಿಷಯದಾದ ಬಂಡ ಈರ್ ಬಂಡಿ ನಂದ ಈ ಮೂರು ಕುಲ್ಲು ತಿಂದ್ರಲ್ಲಿ ಊರಲ್ಲಿ ತಿರ್ಕೊಡು ವಿಷಯ ತೆರೆಯೋಡು
1: ನಿಕ್ಕ ಕೊರ್ಪುಣದಾಯಿಗೆಯಾನ
0: ಎರಡು ಉಂಡತ್ತ
1: ಉಂಡತ್ತ ಅದು ಕೊರ್ಪುಣತ್ತ
0: ಮಕ್ಕ
1: ಕೊರ್ನಾಗ ಧರ್ಮ ದಿಕ್ಕಿ ನಡೆದೋ ನೇರ ಬಲ್ಲಿಂಬೆ ಬೆಂದು ತುಳೋಡು ನಿಕ್ಕ ದೇವರ ದೆಂದು ಕೊರ್ತಿನದಾಯಿಗೆ
0: ಈ ರಾಣಿ ಬಂಡಿ ನಂಗೆ ಸಾಮಾನ್ಯ ಉಂಡು ಬೆಂದು ಹಿಡಿತಿ ನೋಡು ಬೆಂದು ಹಿಡಿತಿ ನೋಡು
1: ಬೆಂದು ಹಿಡಿ ಹತ್ತುಂಬ
0: ಬೊಕ್ಕ
1: ಬೆಂದು ತುದಿ ನೋಡು
0: ಅಂಚ ಊರು ಊರು ಊರು ಊರು ಊರು
1: ನಂದು ಸರಿ ಮಾಡ್ಕೊಂಡ್ರೆ ಬಾರಿ ಬಂದು ನಂದು
0: ಈ ಸರ್ತಿ ಈ ಜನ್ಮ
1: ಬಲ್ಲಿ ಬಲ್ಲಿ ಬಲ್ಲಿ ಅಲ್ಲಿ ಆಟಕ್ಕೆ ಬಿಡ್ಕ
0: ಅಂಚ ತಿರ್ಗು ಒಂದು ಮಾತಾಡಲಿ ಪುಕ್ಕೇರ ಬರ್ಕೊಂಡು
1: ಪುಕ್ಕೇರೆ ಬಾಕಿ ತಬ್ಬರು ಆಗ್ಲಿ ತಿಂದಾರ
0: ಆರ ಹತ್ತು ಜನ ಚೇಂದ್ರೆ
1: ಪುಗಾರ್ತ
0: ಇರು ನರಮಾನ್ಯ ಹತ್ತಿಗೆ
1: ಇದು ಏನು ಬನ್ನಿ
0: ಅವು ಊರ್ದಕ್ಕೆ ಮಾಡ್ಕೊನಿ
1: ಹಿಂದ ನಿಕ್ಕೊಂಜಿ ಬೇಲಂಡು ನಾನು ಏರು ನಮ್ಮನ್ನು ವಿರೋಧಿ ಸಬೇರ ದುಂಬಾ ತಗ್ಲು ಒಂಜಿ ಪಟ್ಟಿ ಮಾಡ್ಬೋದು ಸುರೂಕ್ ಅಗ್ಲಿ ನೊಂಜಿ ದೆಪ್ಪೊಡು
0: ಅಂಚಿನ ಏರ್ಲಿ ಇದ್ದ ಅಂಚ ಅಂದ್ ಪೂರ ಊರು ತಿರ್ಕೊಂಡು ಬರ್ತಾನ ಮಾತ ಕಟ್ಟಿಲ್ಲ ಪುಗಾರ್ನಕ್ಲೆ ಉಪ್ಪನ
1: ಪುಗಾರ್ಲ
0: ಮಾತ ಕಟ್ಟಿಲ್ಲ ಬಂದ್ಬೇರು ಆರ ನರ ಮನೆ ಅತ್ತು ದೇವರು ಭೂಮಿ ಪುಡ ಅದು ಬರ್ತೀನ ಬೊಗವಂತ
1: ಅಂಚ ಮಾಡ್ಬೇರ
0: ಇಲ್ಲಿಗೆ ಗುಡಿ ಆಟ
1: ಸರಿ
0: ಅಂದ
1: ಬಂದ್ಬೇರ
0: ಅಂತ ಪೂರ ತಿರ್ಗಿದ ಆಯ್ಬಕ್ಕ ಸೀದೆಯನ್ನ ಇಲ್ಲಾಗ ಬರ್ತೆ
1: ಇಲ್ಲಾಗ ಬೈದಾನ
0: ಅಂದ್
1: ನಾನು ಉಂಡು ಇಲ್ಲಡೆ
0: ಇಲ್ಲಾಗ ಬರ್ತೆ ನೀ ಗಂಜಿ ಉಂಡು ಜೆತ್ತ ಇನ್ನು ಪಿಲ್ಲ ಕಾಂಡೆಲ್ಲ ಬಂದು ಬರ್ತೆ
1: ನಿನ್ನ ಬದಿಯರ ಬೈದಾನ ಬೆನ್ನಾಡಿಗೆ
0: ಅಬಕ್ಕ ಇಚ್ಚಿಂದ ಈ ಪೋಯ್ ಒಡೆ ಪೋಯ್ ನೀ ದಾದಪುರ ಮಾತನ್ನ ಕೇಳಿಗಾರ ದಾಯ ಬೈಕ್ ಒಡೆ ಬೈಯನೇ ಬರ್ಪುಲೆ ಅಂಡ ಇದಕ್ಕೆ ಸಮಜ್ಜಿನ ಗೊತ್ತಾನ
2: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕಿದ ಓಲೆ ಇದರ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ಇವತ್ತಿನ ರೇಡಿಯೋ ಸಂಜೆಯಲ್ಲಿ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಚರಣ್ ರಾಜ್. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ.
4: ರೇಡಿಯೋ

0: ಕೋಸ್ಟಲ್ ವರ್ಲ್ಡ್ ತುಳು ಸಿನಿಮಾ ರಂಗದ ಸುದ್ದಿಲು
1: ನಿಖಿಲ್ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 ಎಫ್ಎಂ ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲಿನ ಕಾರ್ಯಕ್ರಮಗು ನಿಖಿಲೆಗ್ ಮಾತೆರಿಗ್ಲ ಮೋಕೆ ದಿಂಜಿ ಸೊಲ್ಮೇಲೋ ಯಾನ್ ನಿಖಿಲೆನ ಮೋಕೆದ ಆರ್ಚೆ ಬಿಂದ್ಯಾ ಕುಲಾಲ್
2: ಕೋಸ್ಟಲ್ ವುಡ್ ಈ ವಾರದ ಕೋಸ್ಟಲ್ ವುಡ್ ಜಾಲುಡು ದಾದಪುರ ಸುದ್ದಿ ಉಂಡು ಬಲೆ ಕೇನೊಂದು ಬರ್ಕ
0: ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು
2: ಕರಿನ ಜೂನ್ 11 ಗುರುವಾರ ಕಜ್ಜಾ ತುಳು ಸಿನಿಮಾ ಬುಡುಗಡೆ ಆತಂಡ ಜಿಷ್ಣು ಎಸ್ ಮೆನನ್ ಅಂಚನೆ ಸಿದ್ಧಾರ್ಥ್ ಶೆಟ್ಟಿ ಮೊಕಲ ನಿರ್ದೇಶನಡು ಮೂಡ್ದು ಬತ್ತಿನ ಕಜ್ಜಾ ತುಳು ಸಿನಿಮಾ ಜೂನ್ 11 ಬುಡುಗಡೆ ಆತಂಡ ಅಮೆರಿಕದ್ದು ಬತ್ತಿನ ಒರಿ ಜವನ್ನಿ ತುಳುನಾಡು ಪಣ್ಣಡ ಆಗ ಬಾರಿ ಇಷ್ಟ ಅಯ್ಯಡೆ ಬರ್ಪುನಿ ಒಂಜಿ ಗಂಭೀರವಾಯಿನಂಚಿನ ಸಮಸ್ಯೆನು ಪರಿಹಾರ ಮಲ್ಪರ ಆನಿಟ್ಟಿಡು ಆಗ ಎದುರಾಪುನಂಚಿನ ಒಂಜಾತ ತೊಂದರೆಲು ಮುಲ್ಪ ತಿಕುರಂಚಿನ ಜನಕುಲು ಅಲ್ಪ ಮುಲ್ಪ ಒಂಜಾತ ಟ್ವಿಸ್ಟ್ ಇಂಚ ಕತೆ ಬಾರಿ ಪೊರುಲುಡು ಸಾಗುಂಡು ಕಜ್ಜಾ ಸಿನಿಮಾಡು
3: ಅಪ್ಪೆ ಮಣ್ಣಿನ ಮುಂಡದ ಪ್ರಸಾದ ಬಂದು ಪಾಡುನ ತುಳುವ ಮಗೆಯ ಎನ್ನ ತುಳುನಾಡದ ಪೆರ್ಮೆನ್ ಹಾಳು ಮಾಡ್ತಾರೆ ಇದರ ಆಂಡಲ ಬತ್ತಣ್ಣ ಎನ್ನ ಅಪ್ಪೆನ್ ಮರಿಪಾಯರೆ ಯಾನೇ ಬರ್ತ
4: ತುಳುನಾಡಿಗೆ ಪದ್ಯದಿಯೊಂದುಳ್ಳ ತುಳುವ ಪಿಲಿ ಕೃಷ್ಣಕಾರ್

0: am in love.
1: Encha flirt mantadillara
2: baby iren puddiya encha badukodu
3: yet kasittandala mallechi anda family ichi panda anda ay lattu pardesi
4: enna budi jallu kamala bokka vimalla yor sor bokka dikkini
5: kittatse bonde bo
6: onnu saadi de gada sol padvatti
7: inchina vayoru
8: enchi comedy vis me
9: au enna boyfriend illa posad bokka yan laayilate bali pare plan maltida
10: ee beega paartina illadu preetham group agida
11: ದೈವ ದೇವರಿಗೂ ಪರಕೆ ಪಂಡ ಬಲ್ಲೆ ಪನ್ನಂಡ ಅವನ ಗೂಟ ಒಂದು ಕುಂದಿರ
12: ಬಂದೆ
13: ಈ ಮಂತಿನ ಕರ್ಮದ ಫಲ ಈ ಜನ್ಮದ ನಿನ್ನ ಎದುರು ಬತ್ತು ತುಂತುಂಡು
12: ಅವನ ಇಡೀ ಫ್ಯಾಮಿಲಿ ದಕ್ಕಲೇ ಹೋಯ್ತು ಅಂದ್ಕಲ್ಲೇ

0: te lei lontana.
1: ಸರ್ತಿಗೆ ನಿರ್ದೇಶನ ಮಲ್ತಿಪ್ಪುನಂಚಿನ ಜಿಷ್ಣು ಎಸ್ ಮೆನನ್ ಅಂಚನೆ ಸಿದ್ಧಾರ್ಥ್ ಶೆಟ್ಟಿ ಒಂದು ಎಡ್ಡ ಕಜ್ಜನ್ನು ಮಲ್ದಿರು. ಕರಾವಳಿದ ಪ್ರಾಕೃತಿಕ ವಿಕೋಪ ಸೇರ್ಲಕನೆ ಗಂಭೀರ ವಿಚಾರನ ಸಿನಿಮಾ ಪ್ರಸ್ತಾಪನೆ ಮಲ್ತಿದ್ರು. ಕೆಲವೊಂಜೇಕ ನ್ಯಾಯ ಒದಗಿಸಾವನ ಪ್ರಯತ್ನಲ ಆತಂಡ. ಯಶೋದೆ ದೇವಕಿ, ಕೋಟಿ ಚೆನ್ನಯ್ಯ, ಅತಿಯಾಯಿನಂಚಿನ ಮೂಢನಂಬಿಕೆ, ಕೋಮು ಸೌಹಾರ್ದ, ಕರ್ಮ ರಿಟರ್ನ್ಸ್ ಸೇರ್ಲಕನೆ ಒಂಜಾತ ಥೀಮ್ಸಿನ ದಿವೊಂದು ಕಜ್ಜದ ಕತೆನು ಮುಡೆತ್ತಿರು. ಕುಡ್ಲನು ಒಂಜಿ ನಿಜವಾಯಿನಂಚಿನ ರೀತಿಯಲ್ಲಿ ತೂಪಾಯಿನೇಟ್ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಉಂಡು.

ಅವೆರಿತಿ ಉನ್ನಟ್ಟು ನಟಿ ಸಹನಾ ಸುಧಾಕರ್ ಅರ್ನ ಬಾರಿ ಪೊರ್ಲುದ ನಟನೆ ಒರಿ ಲಕನೆ ವೆನ್ಸಿಡಾ ಡಯಾಸ್, ಶ್ವೇತಾ ಕೋಟ್ಯಾನ್, ಗೌತಮ್ ಬಂಗೇರಾ ತನ್ನ ಪಾತ್ರಗಳಿಗೆ ನ್ಯಾಯನು ಒದಗಾದಿರೆ. ಆತೆಯ ತಂದೆ ಅರವಿಂದ್ ಬೋಳಾರ್, ಉಮೇಶ್ ಮಿಜಾರ್, ಮೋಹನ್ ರಾಜ್ ಹಾಸ್ಯಲ ಬಾರಿ ಪೊರ್ಲು ಆತಂಡ. ಕನ್ನಡ ಸಿನಿಮಾದ ವಸಿಷ್ಠ ಸಿಂಹ ಒಂದು ವಿಭಿನ್ನವಾಯಿನಂಚಿನ ಪಾತ್ರನ ಮಲ್ತದಿರೆ. ಅವೇ ರೀತಿ ಈ ಒಂದು ಚಿತ್ರಡು ತುಲುಟು ಪಾತ್ರನಂಚಿನ ಪ್ರಯತ್ನ ಮಲ್ತನವು ವಿಶೇಷ. ಆತೆ ಅಂತಂದೆ ಬಿರಿವೇರ್ ಕುಡ್ಲಾ ಖ್ಯಾತಿದ ಉದಯ್ ಪೂಜಾರಿಲ ಕಡಕ್ ವಿಲನ್ ಆದ ಮೆಂಚಿದರೆ.

ಈ ಚಿತ್ರಗು ಕತೆ ಅಂಚನೆ ಸಾಹಿತ್ಯನ ಬರೆತನಾರು ಮೋಹನ್ ರಾಜ್ ಸುವರ್ಣ. ಸಂಗೀತ ನಿರ್ದೇಶನ ಮಂತನಾರು ಲಿಖಿತ್ ಪ್ರಸಾದ್ ಶೆಟ್ಟಿ. ಸಂಕಲನ ಮಲ್ತನಾರು ಬಿನು ನೆಪೋಲಿಯನ್.

ಒಂದು ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು ನನ್ನ ನಾತ ಸುದ್ದಿಲೇನು ಪತ್ತೊಂದು ಬರ್ಪೆ ಆತನ ಏನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಅವಂದ ಅವು ನಾಲ್ಪದದಾದೆ
1: ಯಾನು ನಿನ ಮೂಕೆ ಮಲ್ಪು
2: ಅಪ ಗೆಂಡ ಏನ್ ಪದ ಇತ್ತು
1: ಎಂಜಿನ
0: ಯಾನ ಇರೆನ ಮಸ್ತ್ ಮೂಕೆ ಮನ್ಕೆ ಬಂದು

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದುಲ್ಲರ್ ನನದುಂಬಗ್ ಜೈ ತುಳು ಸಿನಿಮಾದ ಪದಕ್ಕುಲು ಸುರುಕಾದ್ ರಜತ್ ಹೆಗಡೆ ಪಂತಿನ ಪದ ಬರೆತಿನಾರ್ ರೂಪೇಶ್ ಶೆಟ್ಟಿ.

ಕುಡಂಜಿ ಪದ, ರೂಪೇಶ್ ಶೆಟ್ಟಿ ಅಂಚನೆ ಲಾಯ್ ವ್ಯಾಲೆಂಟೈನ್ ಸಲ್ಡಾನ ಬರೆತಿನ ಪದ, ಪದಪಂಕ್ತಿ ನಕುಲು ಆಂಟನಿ ದಾಸನ್ ಅಂಚನೆ ಶರ್ವಿನ್ ಮೇಬನ್.

ನನ್ನದುಂಬಗ್ ಗಜಾನನ ಕ್ರಿಕೆಟರ್ಸ್ ಈ ಚಿತ್ರದ ಪದಕ್ಕುಲು ಸುರುಕಾದ್ ಅರೇ ಓ ಅನುಷಾ ಈ ಪದನ ಬರೆತಿನಾರೆ ಕೀರ್ತನ್ ಭಂಡಾರಿ. ಪದ ಪಂತಿನಕುಲು ಪಲ್ಲವಿ ಪ್ರಭು ಸೃಜನ್ ಕುಮಾರ್ ತೋನ್ಸೆ. ಸಂಗೀತ ಸೃಜನ್ ಕುಮಾರ್ ತೋನ್ಸೆ.

ನನ್ನದುಂಬಗ ಕಟ್ಟೆ ಮಾರು ತುಳು ಸಿನಿಮಾದ ಪದ ಬರೆತಿನಾರು ದೀಪಕ್ ಎಸ್ ಕೋಟ್ಯಾನ್, ಪದ ಪಂತಿನಾರು ಕಾರ್ತಿಕ್ ಮುಲ್ಕಿ, ಸಮೀಕ್ಷಾ ಸಾಲಿಗ್ರಾಮ, ಸಂಗೀತ ಕೊಡ್ತಿನಾರು ಕಾರ್ತಿಕ್ ಮುಲ್ಕಿ.

0: ಒಂದು ಇನ್ನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮದ ತಿಕ್ಕಗ ಆದನೇಟ ಕೇನೊಂದು ಪಲ್ಲಿ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಬಹುಮುಖ ಬಾಲ ಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364024949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
3: ಇವತ್ತಿನ ರೇಡಿಯೋ ಸಂಜೆಯಲ್ಲಿ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಚರಣ್ ರಾಜ್. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ಇವತ್ತಿನ ರೇಡಿಯೋ ಸಂಜೆಯಲ್ಲಿ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಚರಣ್ ರಾಜ್. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ.
2: ರೇಡಿಯೋ

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೇ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತೊಂದು ದಿವ್ಯವಾದ ಆಹಾರ ಔಷಧದ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇನೆ. ಅದುವೇ ಎಳ್ಳು. ಹೌದು, ಕಪ್ಪು ಹಾಗೂ ಬಿಳಿ ಎಳ್ಳು ಎರಡೂ ಕೂಡ ಅದ್ಭುತವಾದಂತಹ ಆರೋಗ್ಯಕಾರಿ ಪ್ರಯೋಜನವನ್ನು ಹೊಂದಿದೆ. ಸಾಕಷ್ಟು ಪೋಷಕಾಂಶಗಳನ್ನು ತನ್ನಲ್ಲಿ ಒಳಗೊಂಡಿದೆ. ಹಾಗಾಗಿ ಪ್ರತಿನಿತ್ಯ ಒಂದು ಚಮಚ ಕಪ್ಪು ಅಥವಾ ಬಿಳಿ ಎಳ್ಳನ್ನು ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ಭಾಳ ಪೂರಕವಾಗಿ ಕೆಲಸ ಮಾಡುತ್ತೆ. ಆತ್ಮೀಯರೇ, ಒಂದು ಚಮಚ ಎಳ್ಳು ಸೇವನೆಯು 12% ನಾರಿನಂಶದ ಪೂರೈಕೆಯನ್ನು ನಮಗೆ ಮಾಡುತ್ತೆ. ಪ್ರತಿನಿತ್ಯ ನಮಗೆ ಬೇಕಾದಂತಹ ನಾರಿನಂಶದ 12% ಎಳ್ಳು ನಮಗೆ ನೀಡುತ್ತೆ. ಆತ್ಮೀಯರೇ, ಇದರಲ್ಲಿ ವಿಟಮಿನ್ B6, ಪ್ರೋಟೀನು, ಒಳ್ಳೆಯ ಫ್ಯಾಟು, ಆ್ಯಂಟಿ ಆಕ್ಸಿಡೆಂಟು, ಮಿನರಲ್ಗಳು ಇದೆ. ಹಾಗಾಗಿ ಇದು ಭಾಳ ಒಳ್ಳೆಯದು. ಸಾಕಷ್ಟು ನಾರಿನಂಶವನ್ನು ಇದು ಹೊಂದಿದೆ. ಹಾಗೆಯೇ ಕ್ಯಾಲ್ಸಿಯಂ ನಮಗೆ ಭಾಳ ಮುಖ್ಯವಾದ ಒಂದು ಪೋಷಕಾಂಶ. ಕ್ಯಾಲ್ಸಿಯಂ ಇಲ್ಲದೇ ಇದ್ದರೆ ನಮ್ಮ ಎಲುಬು ಟೊಳ್ಳಾಗ್ಬಿಡುತ್ತೆ. ಸೊ ಹಾಗಾಗಿ ಆ ಒಂದು ಕ್ಯಾಲ್ಸಿಯಮನ್ನು ಹೊಂದಿದೆ. ಈ ಕ್ಯಾಲ್ಸಿಯಂ ಎಬ್ಸಾರ್ಪ್ಷನ್ ಆಗಲಿಕ್ಕೆ, ಎಲುಬಿಗೆ ಕರೆಕ್ಟಾಗಿ ತಲುಪಲಿಕ್ಕೆ ವಿಟಮಿನ್ ಡಿ ಬೇಕು. ಸೊ ಹಾಗಾಗಿ ನಾವು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗಬೇಕು, ಇಲ್ಲಾಂದರೆ ವಿಟಮಿನ್ ಡಿ ಸ್ಯಾಚೆಟನ್ನು ವಾರಕ್ಕೊಂದು ದಿವಸ ತೆಗೆದುಕೊಳ್ಬೇಕು, ಇಲ್ಲಾಂದರೆ 1000 ಇಂಟರ್ನ್ಯಾಷನಲ್ ಯೂನಿಟ್ ಮಿನಿಮಮ್ ವಿಟಮಿನ್ ಡಿಯನ್ನು ಪ್ರತಿನಿತ್ಯ ಸೇವಿಸುವಂಥ ಒಂದು ಯೋಚನೆಯನ್ನು ಮಾಡಬೇಕು. ಸೊ ಇದರ ಬಗ್ಗೆ ವೈಜ್ಞಾನಿಕ ಒಂದು ಹಿನ್ನೆಲೆಯನ್ನು ನಾವು ನೋಡೋಣ. ಈ ಒಂದು ಪಬ್ಮೆಡ್ಡಲ್ಲಿ ಪಬ್ಲಿಷ್ ಆದಂಥ ಒಂದು ಸ್ಟಡಿಯ ಪ್ರಕಾರ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ದ ಇಫೆಕ್ಟ್ ಆಫ್ ಡಯಟ್ರಿ ಇಂಟೇಕ್ ಆಫ್ ಸೀಸೇಮ್, ಈ ಒಂದು ಎಳ್ಳು ಲಿಪಿಡ್ ಪ್ರೊಫೈಲ್ ಮತ್ತು ಬ್ಲಡ್ ಪ್ರೆಷರ್ ಇದು ಎರಡರ ಮೇಲೆ, ಅಂದರೆ ಕೊಲೆಸ್ಟ್ರಾಲನ್ನು ನಿಯಂತ್ರಣ ಮಾಡಲಿಕ್ಕೆ ಹಾಗೂ ಈ ಒಂದು BPಯನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ವೈಜ್ಞಾನಿಕ ಬರಹ ನಮಗೆ ಇಲ್ಲಿ ತಿಳಿಸ್ತಾ ಇದೆ. ಆದಮೇಲೆ ಪ್ರೋಟೀನ್ ನಮಗೆ ಬೇಕು ಅಂಥೇಳಿ ನಾನು ಅನೇಕ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೇನೆ. ನಮ್ಮ ಸಸ್ಯಾಹಾರಗಳಲ್ಲಿ ಪ್ರೋಟೀನ್ ಅಂಶ ಭಾಳ ಕಡಿಮೆ ಇದೆ. 1 kgಗೆ 1 gramನಷ್ಟು ಪ್ರೋಟೀನ್ ಬೇಕು. ಅಂದರೆ ನಾನು 70 kg ಇದ್ದರೆ 70 gram ಪ್ರೋಟೀನ್ ಪರ್ ಡೇ ನನ್ನ ರಿಕ್ವೈರ್ಮೆಂಟ್. ಅಷ್ಟು ತೆಗೆದುಕೊಂಡ್ರೆ ನಮಗೆ ಭಾಳ ಒಳ್ಳೆಯದು. ಪ್ರೋಟೀನಿಂದ ಭಾಳ ಪ್ರಯೋಜನ ಆಗುತ್ತೆ. ನೋಡಿ, ಪ್ರೋಟೀನಿಂದ ಡೈಜೆಸ್ಟಿವ್ ಎಂಜೈಮ್ಸು ಬಿಡುಗಡೆ ಆಗುತ್ತೆ. ಪ್ರೋಟೀನಿಂದ ಮಸಲ್ಸು ಸ್ಟ್ರೆಂಥನ್ ಆಗುತ್ತೆ. ಪ್ರೋಟೀನು ನಮ್ಮ ದೇಹಕ್ಕೆ ಒಂದು ಸಪೋರ್ಟನ್ನು ಕೊಡುತ್ತೆ. ಪ್ರೋಟೀನು ಈ ಹಾರ್ಮೋನ್ ಬ್ಯಾಲೆನ್ಸನ್ನು ಉಂಟು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಎಸೆನ್ಷಿಯಲ್ ಮಾಲಿಕ್ಯೂಲ್ಸು ರೆಡಿ ಆಗಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೆಯೇ ಈ ಒಂದು DNA RNA ಸ್ಟ್ರಕ್ಚರ್ ಇದರ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೆಯೇ ದೇಹದಲ್ಲಿ ಆ್ಯಂಟಿಬಾಡೀಸ್ ಅಂದರೆ ಇಮ್ಯುನಿಟಿ ಆ್ಯಂಟಿಬಾಡಿ ರೆಡಿ ಆಗಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಅಂಶ ನಮಗೆ ಬೇಕು. ಈ ಪ್ರೋಟೀನನ್ನು, ಈ ಒಂದು ಉತ್ತಮವಾದ ಪ್ರೋಟೀನನ್ನು ಈ ಒಂದು ಎಳ್ಳು ಹೊಂದಿದೆ. ಸೊ ಹಾಗಾಗಿ ಎಳ್ಳನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರ ಮೂಲಕ ನಮಗೆ ಸಾಕಷ್ಟು ಪ್ರೋಟೀನ್ ದೊರಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾನು ಅನೇಕ ಬಾರಿ ಪ್ರೋಟೀನ್ ಶೇಕ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. 2 ಚಮಚ ವೇ ಪ್ರೋಟೀನು, ಸ್ವಲ್ಪ ಹಾಲು, ಸ್ವಲ್ಪ ನೀರು, ಹಾಗೆಯೇ ಸ್ವಲ್ಪ ಬೆಲ್ಲ, ಹಾಗೆಯೇ ಸೇಬು ಹಣ್ಣು, ಪೀನಟ್ ಬಟರು ಮತ್ತು ಫ್ರೆಶ್ ಮಿಲ್ಕ್ ಕ್ರೀಮ್ ಇಷ್ಟನ್ನು ಸೇರಿಸಿ ಮಿಕ್ಸಿಯಲ್ಲಿ ತಿರುಗಿಸಿ ಒಂದು 250-300 ml ಕುಡಿದುಬಿಟ್ರೆ ನಮಗೆ ಹಸಿವೆನೂ ಕಡಿಮೆ ಆಗುತ್ತೆ, ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಅನ್ನೋದನ್ನು. ಹಾಗೆ ಎಗ್ ತಿನ್ನುವವರಿಗೆ ಬೇಯಿಸಿದಂತಹ ಮೊಟ್ಟೆ ಸಾಕಷ್ಟು ಪ್ರೋಟೀನನ್ನು ಕೊಡುತ್ತೆ. ಸೊ ಹಾಗಾದರೆ ಪ್ರೋಟೀನ್ ಒನ್ ಆಫ್ ದ ಮೇನ್ ಸೋರ್ಸ್. ಈ ಒಂದು ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಎರಡನ್ನೂ ನೀಡುವಂತಹ ಎಳ್ಳನ್ನು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ನಾವು ಸೇವಿಸೋಣ, ತನ್ಮೂಲಕ ಆರೋಗ್ಯವನ್ನು ಒರೆಸ್ಕೊಳ್ಳೋಣ. ಈ ಒಂದು ಎಳ್ಳಿನಲ್ಲಿ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗೋದ್ರಿಂದಾಗಿ ಮೂಳೆಗಳ ಆರೋಗ್ಯಕ್ಕೆ ಸಹಕಾರಿ ಹಾಗೂ ಉರಿಯೂತ ಅಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಪುನಃ ನಾವು ರಿಸರ್ಚ್ ಸ್ಟಡಿಯನ್ನು ನೋಡಿದ್ರೆ ಈ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟೀಸ್ ಆಫ್ ಸೀಸೇಮ್ ಆಯಿಲ್. ಸೊ ಎಳ್ಳು ಎಣ್ಣೆ ನಮಗೆ ಈ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟಿಯನ್ನು ಮಾಡುತ್ತೆ ಅಂತ ಹೇಳುತ್ತೆ. ಸೊ ನಾವು ಮಾರ್ಕೆಟಲ್ಲಿ ಎಳ್ಳೆಣ್ಣೆಯನ್ನು ತೆಗೆದುಕೊಳ್ಳಿಕ್ಕೆ ಹೋದರೆ ಅದಕ್ಕೆ ಕಲಬೆರಕೆ ಎಣ್ಣೆ ಸಿಕ್ಬಿಡುತ್ತೆ. ಹಾಗಾಗಿ ಆತ್ಮೀಯರೆ ಎಳ್ಳೆಣ್ಣೆಯನ್ನು ಔಷಧಿಯಾಗಿ ನಾವು ಬಳಸ್ಬೋದು. ಸೊ ಏನು ಮಾಡೋದು ಅಂದರೆ ನಾವು ಗಾಣಕ್ಕೆ ಕೊಟ್ಟು ಎಳ್ಳೆಣ್ಣೆಯನ್ನು ಮಾಡಿಸ್ಕೋಬೇಕು. ಇಲ್ಲ ಅಂದರೆ ಮನೆಯಲ್ಲಿಯೇ ಇವತ್ತು ಗಾಣ ಬರ್ತಾ ಇದೆ, ಚಿಕ್ಕ ಒಂದು ಗಾಣ ಬರುತ್ತೆ, ಕರೆಂಟಿಂದ ಎಲೆಕ್ಟ್ರಿಸಿಟಿಯಿಂದ ನಡೆಯುವಂಥ ಒಂದು ಗಾಣ ಬರುತ್ತೆ. ಆ ಒಂದು ಗಾಣದಲ್ಲಿ ಅಥವಾ ಮಷಿನ್ನಲ್ಲಿ ನೀವು ಎಳ್ಳನ್ನು ಹಾಕಿದರೆ ಕೆಳಗಡೆ ಎಳ್ಳೆಣ್ಣೆ ಬರುತ್ತೆ, ಕೊಬ್ಬರಿಯನ್ನು ಹಾಕಿದರೆ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಹಾಗೆಯೇ ಶೇಂಗಾ ಅಥವಾ ಕಡಲೆಕಾಯಿ ಬೀಜದಿಂದ ಕಡಲೆಕಾಯಿ ಎಣ್ಣೆಯನ್ನು ತೆಗಿಬೋದು. ಸೊ ಹಾಗಾಗಿ ಆ ಒಂದು ಮಷಿನನ್ನು ನಾವು ಮನೆಗೆ ತರಿಸ್ಕೊಂಡ್ರೆ ಭಾಳ ಉತ್ತಮ. ಇಲ್ಲಾಂದರೆ ನಿಮ್ಮ ಊರಿನಲ್ಲಿರುವಂತಹ ಗಾಣಕ್ಕೆ ನೀವು ಈ ಶೇಂಗಾ ಅಥವಾ ಈ ಒಂದು ಎಳ್ಳನ್ನು ಕೊಟ್ಟು ಎಣ್ಣೆ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಈ ಥರ ಗಾಣದಿಂದ ತೆಗೆದಂತಹ ಎಣ್ಣೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಇವತ್ತು ಈ ರಿಫೈನ್ಡ್ ಆಯಿಲ್ಸು ತುಂಬ ತೊಂದರೆಗಳನ್ನ ಉಂಟು ಮಾಡ್ತಾ ಇದೆ, ಅದರಲ್ಲಿ ಒಮೆಗಾ 6 ಜಾಸ್ತಿ ಇದೆ. ಹಾಗಾಗಿ ಅದನ್ನು ದೂರ ಇಟ್ಟು ನಾವೇ ಮನೆಯಲ್ಲೇ ಎಣ್ಣೆಯನ್ನು ತಯಾರಿಸಿ ಅಥವಾ ಗಾಣದಲ್ಲಿ ತಯಾರಿಸಿದಂಥ ಎಣ್ಣೆಯನ್ನು ನಮ್ಮ ಕಣ್ಣೆದುರಿಗೆ ಮಾಡಿಸ್ಕೊಂಡು ಬರೋದು ಭಾಳ ಉತ್ತಮ. ಭಾಳ ಸರಳವಾದ ಪರಿಣಾಮಕಾರಿ ಆಹಾರ ಔಷಧ ಎಳ್ಳಿನ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನಾವು ಎಳ್ಳನ್ನು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಬಳಸಿ ನಮ್ಮ ಆರೋಗ್ಯವನ್ನು ಒರೆಸಿಕೊಳ್ಳೋಣ ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ ಧನ್ಯವಾದಗಳು.
3: ಬಹುಮುಖ ಬಾಲ ಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಹರೆ

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಬಹುಮುಖ ಬಾಳ ಪ್ರತಿಭೆ ಅಪರ್ಣಾ ಸಾನೂರು, ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಫತೇಮಾ ಜಂಕಾಜಾ ಯಕಾನಿಯಸೋ ಮುಖಾರ್ಸಿಲ್ಲವಂಟೋ ಅಂತ ಆಮಿ ಐಕ ತಿಳಿಯಾಂ
1: ಲತೀಫಾ ಚ ಮಾತಾಡ್ತಾನೆ ಹದ್ದೋವರ್ಲು ತರಶೇ ಗಡ್ಲೇ ಕಶೆ ಫಾತ್ಮಾ ಉಸಾಂಬಳ ಜಲೋ ಲತೀಫ್ ಚೆಡವಾಸೋ ಹಾತ್ ಮಾತಾ ವಯಲೋ ಪಾಪಡೋನ್ ತೋಡ್ಯಾ ವೇಳಾನ್ ತೊಂಡಾಯನ್ ತಾಣೆ ಮುಳೆ ಮುಜೆ ದುವೆ ಹಾವ್ ತುಕಾ ಪಾತಿಯತಾ ಸಾಂಗ್ ಮುಜೆ ಕಡೆನ್ ಸತ್ ಉಲೈ ಸಾಂಗ್ತಾನ್ ಚೀಚಾ ಏಕ್ ದಿಸ ತಾಚಾ ತೋಟಾಂತ ಹಾವ್ ಕಾಮಾ ರಸ್ತಾ ಮುಜೆ ಲಗಿನ್ ತೋ ಆಯಿಲು ಉಲೋನ್ ಉಲೋನು ಕಾ ಸಾರ್ ಕಿತ್ಯಾಕ ಜಾಯ್ನಾ ಎಂತೂ ಮುಣ ತಾಣೆ ವಿಸಾರಲ್ಯಾಕ ಚೀಚಾ ಕಡೆನ್ ಪೈಶೆ ನಾಂತ ಮುಳೆ ತೋ ಹಸ್ಲೋ ಕಿತ್ಲೆ ಪೈಶೆ ಜಾಯ್ ತುಜ್ಯಾ ಕಾಜಾರಾಕ ಚೀಚಾ 200 ರೂಪಾಯಿ ಜಾಯ್ ಮುಂಟಾಲೋ 200 ರೂಪಾಯಿ ಹಾವ್ ದಿತ್ತಾ ತೆ ಕಶೆ ಫಾರೀಕ್ ಕರ್ತಾಯಿ ಮಕ್ಕ ಅಜಾಬ್ ದಿಸ್ಲೆ ಚೀಚಾ ತುಂ ದಿತಾಯಿ ಗೆ ದನಿಯಾ ಪುಣ ಕಶೆ ಫಾರೀಕ್ ಕರೋ ಮುಜಾ ಉಲೋಣ್ಯಾಕ ಪರ್ತ್ಯಾನ ಹಸ್ಲೋ ತೋ ಕಸ್ತ ನಾಂತ ಫತಿಮಾ ಹಾವ್ ಸಾಂಗ್ತಾ ತೆಂ ಕರ್ ನ ಮಕ್ಕ ತೆ ಫಾರೀಕ್ ಕರ್ ತು ಜಾಯ್ತ ಮು ಖರೆನ್ ಸ ಚೀಚಾ ಹಾವ್ ತಾಂಕ ಪಾತಿ ಎಲಿ ಅನಿ ಒಪ್ಪು ಆಲಿ ಸುಮಾರ್ ವೇಳ ಮೌನ್ ರಾಹುಲ್ಲೊ ಲತೀಫ್ ದಾಡಾ ಮಾ ಸಾಬೋನ್ ಉಲೈಲೋ ಉಪರಾಂತ್ ಕಿತೆ ಜಾಲೆ ದುಸರೆ ದಿಸ ತಾಣೆ ಮಗ ಪೈಶೆ ದಿತಾ ಮುಳೆ ದಿಲೇಗಿ ಚೀಚಾ ಹುಸ್ಕಾರೋನ್ ರಡ್ಲೆ ತೆ ದುಸರೆ ದಿಸ ಹಾವ್ ಸದಾಂಚೆ ಪುರಿ ತೋಟಾಕ ಗೆಲ್ಲಿ ತಾಣೆ ಮುಜಾ ವಂಟ್ಯಾಕ ಕಾಮ್ ದಿಲೆ ನಾ ತೂ ಮುಜ್ಯಾ ಘರ ಕಡೆನ್ ಸಲ ಹಾವ್ ಪಟ್ಲ್ಯಾನ ಆಯ್ಲೋ ತುಜೆ ಪೈಶೆ ಗೆವನ್ ವಸ ಮನಾಲೋ ತಾಣೆ ಪೈಶೆ ದಿತಾ ಮುಳ್ಳ್ಯಾ ದಿಸ ತುವೆ ಮುಜೆ ಕಡೆನ್ ಕಿತ್ಯಾಕ ಸಾಂಗ್ಲೆ ನಾಯಿ ಮುಜೆ ದುವೆ ನಿರಾಶೆನ್ ಉದ್ಗಾರ್ಲೋ ಲತೀಫ್ ಪೈಶೆ ಹಾತಾನ್ ಮೇಳ್ತಸ್ ತುಕ ವಿಜ್ಮಿತ್ ಕರಿಯಾ ಮುಳ್ಳೆ ಇಚ್ಛೆನ ಹಾವೆ ಸಾಂಗ್ಲೆ ನಾ ಚೀಚಾ ಪೈಶೆ ದಿಲೆ ಗಿ ತಾಣೆ ಏಕ್ ಮಿನೋಟ್ ಫಾತಿಮಾ ಉಗೆತ್ತ ರಾವಲೆ ವೈ ಮುಜಾ ಪಟಾಪಟ್ ತೋ ಆಯ್ಲು ಅನಿ ಗರಚೆ ಬಾಗೇಲು ಉಕ್ತೆ ಕನ್ನ ತಾಣೆ ಮಗ ಬಿತರ ಪೈನೆ ಹಾವ್ ನರ್ ಗಾಲಿನ್ ಚೀಚಾ ಏ ಅನಿ ಹ್ಯಾ ಕಾಗದ ದಸ್ಕತ್ ಕರ್ ಮುಳಲೋ ತೋ ಹಾವ್ ಬಿತರ್ ಗೆಲಿ ಅನಿ ಹಾವೇನ್ ದಸ್ಕತ್ ಗಾಲಿ ಉಪರಾಂತ ಪೈಶೆ ಮೇಜೂನು ತಾಣೆ ಮುಜಾ ಹಾತಾಕ ದಿತಾನಾ ಉಪಕಾರ ಬಾವಡ್ನು ಹಾವ್ ಪಾಟಿ ಗೋಲಿ ರಾಹು ಮುಳಲೋ ತೋ ಕಾಯಿ ತರಿ ಪಿಯೋನ್ ವಸ ಹಾವೆ ನಾಕಾ ಮುಳ್ಯಾರಿ ಮೇಜಾ ವೈಲೆ 2 ಸೋಡಾ ಗೆವನ್ ತೋ ಬಿತರ್ ಗೆಲೋ ಅನಿ 2 ಗ್ಲಾಸ್ ಅನಿ ಬರ್ನ್ ಗೆವನ್ ಆಯ್ಲೋ ಮಕ ಒಡ್ಡಾಯ್ಲೊ ಗ್ಲಾಸ್ ಹಾವೆ ಗಡಿಯನ್ ಖಾಲಿ ಕೆಲೊ ಪಿಯತನಾ ಏಕ್ ನಮೂನ್ ಲಾಗ್ಲೆ ಮಕಾ ಪುಣ ಹಾವೆ ವಿಶೇಷ ಗುಮಾನ್ ಕೇಲೆನಾ ರಾವ್ ಹಾವಿ ಯತಾ ಮುನೂ ತೋ ಗ್ಲಾಸ್ ಗೆವನ್ ಬಿತರ್ ಗೆಲ್ಲೋ ಸುಮಾರ್ ವೇಳ ಬಾಯ್ರ ಆಯ್ಲೋ ನಾ ತ್ಯಾ ಮೋದೆ ಮುಜಿ ತಕ್ಲಿ ಝಡ್ ಜಾಲಿ ಸೊಗ್ಲೊ ಸಂಸಾರ ಮುಜೆ ಬೌಂತನಿ ಗೋಂತಾ ತೋಸೊ ಮಕಾ ಬೋಗ್ತಾನಾ ಹಾವೆ ಪಿ ಎಲ್ಲಾಂತ ಕಿ ತೆಂಗಿ ಬರ್ಸಾಲ ಅಮುಳ್ಳೋ ದುಭಾವ ಮಕಾ ಜಾಲೋ ಬಾಗ್ಲಾ ತೆವಶಿನ್ 2 ಮೇಟಾ ಕಾಡೂಂಗ ಹಾವೆ ಪ್ರಯತ್ನ ಕೆಲೆ ಪುಣ ಲಕ್ಲಿನ್ಸ್ ದರ್ನೀರ್ ಫಡ್ಚ್ಯಾ ವೇಳಾರ ತಾಣೆ ಮಕ ಧರಲ್ಲೆ ಮಾತ್ರ ಕಡಿತ್ ಉಪರಾಂತ್ ದುಃಖಾಂಚಿ ಝರ್ ಫುಟೋನು ಫಾತಿಮಾಚ್ಯಾ ದೋಳ್ಯಾಂತ್ಲ್ಯಾನ್ ವಾಳ್ಳಿ ರಡ್ತಾ ಅಯ್ಯೋ ಅಲ್ಲ ಮುಣ ತಾಣೆ ಓಣದೀಕ ಆಪ್ರಿ ತಕ್ಲಿ ದಡಾಯ್ಲಿ ರಡಾನಕ ಪುತ ಲತೀಫಾನ ಫಾತಿಮಾಕ್ ಪಾಟಿ ಓಡೂನ್ ಆಪ್ಲ್ಯಾ ವೆಂಗೇಂತ ಆರಾಯ್ಲೆ ಫಾತಿಮಾಚೆ ಕೇಸ್ ಅನಿ ಲತೀಫಾಚೆ ಕಮೀಸ್ ದುಃಖಾನಿ ಬಿಸ್ತಾ ಪರ್ಯಾಂತ ತಿನ್ ದೋಗಾಯ್ ಯಾಕಮಕಾಚ ವೆಂಗೇಂತ ರಡ್ಲಿ ಯಾ ಸಂಸಾರಕ್ಕೆ ಹಾವ್ ಒಳ್ಕಾತಾಂಬುತ್ತಾ

0: ಇವತ್ತಿನ ರೇಡಿಯೋ ಸಂಜೆಯಲ್ಲಿ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಚರಣ್ ರಾಜ್. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಬಹುಮುಖ ಬಾಲ ಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ. ನಾನು ಆರ್ ಜೆ ಬಿಂದ್ಯಾಕುಲಾಲ್ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೇನೆ. ಎಲ್ಲರದ್ದು ಊಟ ಆಗಿ ಇನ್ನೇನು ಸ್ವಲ್ಪ ಹೊತ್ತು ಮಲಗೋಣ ಅಂತ ಹೇಳುವವ್ರು ಇರ್ಬೋದು, ಅಥವಾ ಸ್ವಲ್ಪ ಹೊತ್ತು ಹಾಡನ್ನು ಕೇಳ್ತಾ ಮಲಗೋಣ ಅಂತ ಇರುವವ್ರು ಇರ್ಬೋದು, ಹೀಗೆ ಇನ್ನು ಕೆಲವರದ್ದು ಊಟ ಆಗದೇ ಇರಬಹುದು, ಮಾಡ್ತಾ ಇರ್ಬೋದು, ಹೀಗೆ ಒಂದಷ್ಟು ದಿನಚರಿಗಳು ನಮ್ಮದು ಆಗ್ತಾ ಇರುತ್ತೆ. ಹಾಗಿರುವಾಗ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಕರೆ ಮಾಡಿ 6342204949 ಈ ಒಂದು ಸಂಖ್ಯೆಗೆ. ಮಾತಾಡ್ತಿರ್ಬೇಕಾದ್ರೆ ಮೊದಲ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಜಾನ್ ಅವರು ಬಜಾಲ್ನಿಂದ. ಹೇಗಿದ್ದೀರಾ? ಆರಾಮ. ಊಟ ಎಲ್ಲ ಆಯ್ತಾ? ಓಕೆ, ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ? ವಿಲ್ಫಿ ರಬಿಂಬಸ್ ಅವರದ. ಯಾವ ಹಾಡು ಆಗ್ಬೋದು?
1: ಸನಮ್ ದುಃಖ ಗೊತ್ತ ಅಂತ.
0: ಯಾವುದು?
1: ಸನಮ್ ತುಕ ಗೊತ್ತ, ಮಂಗಳೂರಿನ ಬಗ್ಗೆ.
0: ಸನಮ್ ತುಕವ?
1: ಸನಮ್ ತುಕ.
0: ಓಕೆ ಓಕೆ.
1: ಮಂಗಳೂರಿನ ಬಗ್ಗೆ ಹಾಡು.
0: ಮಗುವಿನ ಬಗ್ಗೆಯಾ?
1: ಮಂಗಳೂರು
0: ಬಗ್ಗೆಯಾ? ಸನಮ್ ತುಕ ಅಲ್ಲ, ಪ್ರಣಮ್ ತುಕ. ಓಕೆ ಓಕೆ ಓಕೆ, ನೋಡೋಣ, ಹಾಡು ಲಭ್ಯ ಇದ್ರೆ ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಇದು ಜಾನ್ ಅವರು ಬಜಾಲ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ವಿಲ್ಫಿ ರೆಬಿಂಬಸ್ ಅವರ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಪ್ರಣಮ್ ತುಕ ಅನ್ನುವಂಥ ಹಾಡನ್ನು ನೋಡೋಣ. ಆ ಒಂದು ಹಾಡು ಲಭ್ಯ ಇದ್ರೆ ಖಂಡಿತ ಪ್ರಸಾರ ಮಾಡ್ತೀನಿ. ಅದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6364204949 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ.
2: ಹಲೋ ಬೇಗ ರಂಚಲ್ಲಾರ
0: ಯಾನ್ ಸೌಖ್ಯ ಈರಂಚಲ್ಲ ಏರ್ ಪಾತ್ರ ನೋಪುನಿ
2: ಯಾರು ಇಲ್ಲ ಅಭಿವಾಗಿ ಗೊತ್ತಯ್ಯಾ
0: ಏರ್
2: ಏರೆ ಗೊತ್ತ ಏರಿ ಏಳು ಎಣ್ಮ ತಿಂಗಳು ಇದ್ದ ಅಂತ
0: ಅಂದಂದ ಏರ್
2: ಎಂಕಲ್ ಏನ್ ಮಾರೇ ಪೂಜೆ ವರ್ಷ ಹೋದ ಎಂಕಲ್ ಏನ್ ಮಾರೇ ಪೂಜೆ
0: ಅಂದ ಏನು ಸ್ವರ ಗೊತ್ತಾವಂದ್ರೆ
2: ಒಂದು ಹೊಸ ಜೀವನದ ಶಂಕರ್ ನಾಗರ ಮೂವಿದ್ದೀವ ಒಂದು ಸಾಂಗ್ ಉಂಡದೆ
0: ಅಂದೆ
2: ಒಂದು ಅನಾಥ ಮಗುವಾಗಿ ನಾನು ಅಪ್ಪನು ಅಮ್ಮನು ಇಲ್ಲ
0: ಖಂಡಿತ ಪ್ರಸಾರ ಓಕೆ. ಇದು ಕೃಷ್ಣ ಅವರು ಬಜಾಲ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಹೊಸ ಜೀವನ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ರೆ ಕೆ ಜೆ ಯೇಸುದಾಸ್ ಅವರು ಹಾಡಿರುವಂತಹ ಹಾಡು ಇದು ಅನಾಥ ಮಗುವಾದೆ ಅನ್ನುವಂಥ ಹಾಡು. ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ರೆ ಅದೇ ರೀತಿ ಜಾನ್ ಅವರು ಕೂಡ ಬಜಾಲ್ನಿಂದ ಕಾಲ್ ಮಾಡಿ ಕೇಳ್ತಾ ಇದ್ದಂತಹ ವಿಲ್ಫಿ ರಬಿಂಬಸ್ ಅವರ ಹಾಡನ್ನು ಕೇಳ್ತಾ ಇದ್ರು. ಆ ಹಾಡು ಲಭ್ಯ ಆದರೆ ಖಂಡಿತ ಪ್ರಸಾರ ಮಾಡ್ತೀನಿ, ಇಲ್ಲದಿದ್ದರೆ ವಿಲ್ಫಿ ರಬಿಂಬಸ್ ಅವರು ಹಾಡಿರುವಂತಹ ಇತರೆ ಯಾವುದೊಂದೊಂದು ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೀನಿ ನಿಮಗೋಸ್ಕರ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದರೆ, ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಸತೀಶ್ ಕಯ್ಯಾರ್, ಎಂಚೋಲರ್ ಸತೀಶ್ ಅಣ್ಣ, ಸೌಖ್ಯನಾ? ಪನ್ಲೆ ಸತೀಶ್ ಅಣ್ಣ, ನೀವು ಓ ಪದಕ್ಕೆ ನೋಡಿರಿ
1: ರಶ್ಮಿ ಚಿತ್ರದ ಇಬ್ಬನಿ ತಬ್ಬಿದ
0: ಇಬ್ಬನಿ ತಬ್ಬಿದ ಇಳೆಯಲಿಯಾ ತುಕೆ ಒಂದು ರೆಡ್ ಲೈನ್ ಪನ್ಲೆ ತುಕ
1: ಇಬ್ಬನಿ ತಬ್ಬಿದ ಇಳೆಯಲಿ ರವಿ ತೇಜ ಕಮ್ಮ ತೆರೆದು ಬಾಣ ಕೋಟಿ ಕಿರಣ ಇಳಿದು ಮಾತು
0: ಭಾರಿ ಶೋ ಕಡೆ ಬಂದ್ಪಾರ ಪದ್ಯ ತೇರ
1: ಅರ್ಚನಲ್ಲ
0: ನಿಖಿಲ್ ಸಿಂಗರ್ ಅತೆ
1: ಸಲ ಸಾರಂಗ ಬರ್ತಿತ್ತು ತುಂಬ ನೀ ಹೃದಯ ರಾಜ ಕಾರ್ಯಕ್ರಮ
0: ಓಕೆ ಖಂಡಿತ ಇರ್ಕೆ ನಂಚಿನ ಪದನ್ನು ಪ್ಲೇ ಮಲ್ಪೆ ಸ್ವಲ್ಪ ಮೇಲೆ ಲೆಪ್ಪು ಕೊರ್ನೇಕ್ ಓಕೆ. ಇದು ಸತೀಶ್ ಅವರು ಕೈಯಾರ್ನಿಂದ ಕರೆಯನ್ನ ಮಾಡಿದ್ರು, ರಶ್ಮಿ ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ, ಇಬ್ಬನಿ ತಬ್ಬಿದ ಇಳೆಯಲಿ ಅನ್ನುವಂಥ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ನೀವು ಕೂಡ ಇದೇ ರೀತಿ ಕರೆ ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನ ಕೇಳ್ಬಹುದು. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಶಿವ ಅಂತ ಮೇಡಮ್.
0: ಶಿವ ಅವರು ಎಲ್ಲಿಂದ?
2: ನಮ್ದು ವಿಜಯಪುರ ಮೇಡಮ್.
0: ವಿಜಯಪುರದಿಂದ ಶಿವಶರಣ ಅವರು?
2: ಅಲ್ಲ ಅಲ್ಲ ಮೇಡಮ್, ಅವ್ರು ಬೇರೆ ಮೇಡಮ್, ಅವರೇ ನಂಬರ್ ಕೊಟ್ಟಾರ ಮೇಡಮ್ ನಮ್ಗೆ.
0: ಓ ಹೌದಾ.
2: ನಾವು ಮಹಾರಾಷ್ಟ್ರ ಆಗಿರ್ತೀವಿ ಮೇಡಮ್. ಅವ್ರಿಗೆ ನಂಬರ್ ಕೊಟ್ಟು ಹೇಳಿದ್ರು, ಅದಕ್ಕೆ ನಾನು ಕರೆ ಮಾಡಿದೆ ಮೇಡಮ್.
0: ಓಕೆ ಓಕೆ, ತಾವೇನ್ ಮಾಡ್ಕೊಳ್ತಿರೋದು?
2: ನಾವು ರೈತರು ಇದೀವಿ
0: ಮೇಡಮ್. ರೈತರು ಏನ್ ಬೆಳೆತೀರಾ?
2: ಈ ದ್ರಾಕ್ಷಿ ಬೆಳಿತೀವಿ ಮೇಡಮ್.
0: ದ್ರಾಕ್ಷಿಯಾ?
2: ದಾಳಂಬೆ.
0: ಚಿಕ್ಕು.
2: ನಿಂಬೆ.
0: ನಿಂಬೆ ಅಷ್ಟು ಬೆಳೆಯನ್ನ ಬೆಳೆತೀರಾ? ಈ ದ್ರಾಕ್ಷಿಯಲ್ಲಿ ಬೇರೆ ಬೇರೆ ವೆರೈಟಿ ಎಲ್ಲ ಇರುತ್ತೆ ಅಲ್ವಾ? ನೀವು ಕೂಡ ಬೇರೆ ಬೇರೆ ವೆರೈಟಿ ಅದು ಬೆಳೆ ಬೆಳೆತೀರಾ ದ್ರಾಕ್ಷಿಯಲ್ಲಿ?
2: ನಾವು ಸೋನಾಕ ಅಂತ ಬೆಳಿತೀವಿ ಮೇಡಮ್. ಉದ್ದ ಕಾಳಗತ್ತಲ್ಲ ಮೇಡಮ್ ಅದು. ಆ ಬೆಳಿತೀವಿ ಮೇಡಮ್.
0: ಹೇಗಿದ ಕೃಷಿಗಳೆಲ್ಲ, ಈಗ ದ್ರಾಕ್ಷಿ ಆಗಿರ್ಬೋದು ಚಿಕ್ಕು ಅಂತ ಕೃಷಿಗಳೆಲ್ಲ ಹೇಗೆ ಲಾಭದಾಯಕವ ಯಾವ ರೀತಿ ಅಂತ?
2: ಲಾಭದಾಯಕ ಮೇಡಮ್, ಮಾಡಿದ್ರೆ ಲಾಭದಾಯಕ, ಮಾಡದೇ ಇದ್ದವರಿಗೆ ನುಕ್ಸಾನ್ ಮೇಡಮ್ ಅದು. ನಾವು ಮಾರ್ಕೆಟ್ ಹೋದ್ರೆ ನಮ್ಗೆ ಲಾಭ ಇಲ್ಲ ಮೇಡಮ್ ಅದು.
0: ಹೌದು.
2: ಇಲ್ಲದೆ ಓಟಂದ್ರೆ ನಾವು ಮತ್ತೀಗ ಕುತ್ತು ಸುಮ್ ಕುತ್ತಪ್ಪ ಅಂದ್ರೆ ದೇವ್ರು ಕೊಡ್ತಾರೆ ಅಂದ್ರೆ ಕೊಡಲ್ಲ ಮೇಡಮ್. ನಾವು ಕೆಲಸ ಮಾಡಿದಾಗ ದೇವ್ರು ಕೊಡ್ತಾನೆ.
0: ಹೌದು ಹೌದು ಹೌದು, ನಿಜ.
2: ಲಕ್ಷ್ಮಿ ತಾನಾಗೆ ಬರಂಗಿಲ್ಲ ಮೇಡಮ್, ನಾವು ದುಡಿಬೇಕು.
0: ದುಡಿಬೇಕು, ನಿಜ.
2: ದುಡ್ದಾಗ ಮಾತ್ರ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ.
0: ಹೌದು.
2: ಮತ್ ಬಾದ್ರೆ ಬರಂಗಿಲ್ಲ ಮೇಡಮ್.
0: ನಿಜ ನಿಜ, ನೀವು ಹೇಳಿರುವಂತ ಮಾತು ನಿಜ.
2: ಹೌದು ಹೌದು.
0: ಹೇಳಿ ಶಿವ ಅವರು, ಇವತ್ತು ಯಾವ ಹಾಡು ಕೇಳುವ
2: ನಮಗೆ ಮೇಡಮ್? ಸಂಯುಕ್ತದಿಂದ.
0: ಯಾವುದು?
2: ಸಂಯುಕ್ತ, ಶಿವರಾಜ್ ಕುಮಾರ್ ಅವರ ಸಂಯುಕ್ತ ಅಂತ ಹೇಳೋದು.
0: ಓಕೆ ಓಕೆ, ಸಂಯುಕ್ತನಾ? ಓಕೆ.
2: ಮೈಸೂರಿನಲ್ಲಿ ಮಲ್ಲಿಗೆ ಹೂ ಅಂತ ಮಾತಾಡೋದನ್ನ ಹಾಡೋದು ನೋಡ್ರಿ ಅದ್ರಾಗ.
0: ಹೌದು ಹೌದು,
2: ಹಾಡ್ಬೇಕಾಗಿತ್ತು ಮೇಡಮ್.
0: ಓಕೆ ಓಕೆ, ಖಂಡಿತ ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಹಾಡನ್ನ ಪ್ರಸಾರ ಮಾಡ್ತೇನೆ.
2: ಓಕೆ ಮೇಡಮ್,
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಇದು ಶಿವ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು, ಸಂಯುಕ್ತ ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಮಲ್ಲಿಗೆ ಹೂ ಉಂಟಮ್ಮ ಅನ್ನುವಂಥ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡಿಗೆ ಸಂಗೀತಂ ಶ್ರೀನಿವಾಸ ರಾವ್ ಅವರು ಸಂಗೀತವನ್ನು ನೀಡಿದ್ದಾರೆ. ಅದೇ ರೀತಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಇರುವಂಥ ಈ ಒಂದು ಚಿತ್ರದ ನಿರ್ದೇಶಕರು ಕೆ ಎನ್ ಚಂದ್ರಶೇಖರ್ ಶರ್ಮಾ ಅವರು. ಈ ಚಿತ್ರ 1988 ತೆರೆ ಕಂಡಂತಹ ಚಿತ್ರ. ಶಿವರಾಜ್ಕುಮಾರ್ ಅದೇ ರೀತಿ ವೀಣಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟನೆಯನ್ನು ಮಾಡಿದ್ದಾರೆ. ಈ ಒಂದು ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಕರೆ ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ. ಬ್ಯಾಕ್ ಟು ಬ್ಯಾಕ್ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಇವತ್ತಿನ ರೇಡಿಯೋ ಸಂಜೆಯಲ್ಲಿ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಚರಣ್ ರಾಜ್ ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಎರಡು ಹಾಡುಗಳನ್ನು ಕೇಳ್ತಾ ಬಂದ್ರಿ. ರಶ್ಮಿ ಚಿತ್ರದ ಗೀತೆ, ಅದೇ ರೀತಿ ಮೈಸೂರಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ ಅನ್ನುವಂಥ ಸಂಯುಕ್ತ ಚಿತ್ರದ ಗೀತೆ. ಇದೇ ರೀತಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕು ಅಂತಂದರೆ ಕರೆ ಮಾಡಬಹುದು 6364240949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ
0: ನಮಸ್ತೆ, ಯಾರು ಮಾತಾಡ್ತಿರೋದು? ದಿನೇಶ್ ಅವರು ಕಾಸರಗೋಡಿನಿಂದ. ಹೇಗಿದ್ದೀರಾ ದಿನೇಶ್ ಅವರೇ? ಆರಾಮ? ಹಾ, ನಾವು ಕೂಡ ಆರಾಮ. ಹೌದು ಹೌದು ಹೌದು ಹೌದು. ಓಕೆ, ಹೇಳಿ ದಿನೇಶ್ ಅವರು, ಇವತ್ತು ಯಾವ ಹಾಡು ಕೇಳುವ?
1: ಇವತ್ತು ಪ್ರೇಮಡ್ಡ.
0: ಪ್ರೇಮಡ್ಡ, ಓಕೆ. ಅದರಲ್ಲಿ ಯಾವ ಹಾಡು?
1: ಕಳ್ಳಿವಾಳು ಅಂತ ಒಂದು ಹಾಡು.
0: ಯಾವುದು?
1: ಕಳ್ಳಿವಾಳು ಅಂತ.
0: ಕಳ್ಳಿವಾಳ, ಓಕೆ ಓಕೆ, ಖಂಡಿತ. ಒಂದು ಲೈನ್ ಹಾಡ್ತೀರಾ?
1: ಕಳ್ಳಿವಾಳು ಅಯ್ಯೋ ಕಳ್ಳಿವಾಳು, ನನ್ನ ತೊಂದೆ ಬಿಟ್ಟಲು ಮಾರಿ.
0: ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಹಾಡನ್ನು ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ. ಇದು ದಿನೇಶ್ ಅವರು ಸುಳ್ಯ ಪದವಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಕಳ್ಳಿ ಇವಳು ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದರೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಹಾಡನ್ನು ಪ್ರಸಾರ ಮಾಡ್ತೀನಿ ಅವರು ಕೇಳಿರುವಂಥ ಹಾಡನ್ನು. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಸುನಂದ ಅವರು ಕೈಯಾರ್ನಿಂದ. ಓಕೆ, ಹೇಳಿ ಸುನಂದ ಅವರೇ, ಹೇಗಿದ್ದೀರಾ?
2: ಅಲ್ವಾ,
0: ನಾವು ಕೂಡ ಚೆನ್ನಾಗಿದ್ದೇವೆ. ಹೇಳಿ ಸುನಂದಕ್ಕ, ಇವತ್ತು ಯಾವ ಹಾಡು ಕೇಳುವ?
2: ನಂಗೆ ತುಳು ಹಾಡಬೇಕು.
0: ತುಳು ಹಾಡ?
2: ಯಾವುದು? ನಸುತಿ ಬರುವ ನರಮಾನಿ ದೇವೇರು ತಂಪಿನ ಹೊಂದೊಂದು ನಂಬಯ್ಯ.

0: ಪೊರ್ಲ ಜೀವನ ಹಾಡ್ಬೇಕು.
1: ಓಕೆ ಓಕೆ, ಚೆನ್ನಾಗಿದೆ ನಿಮ್ಮ ಧ್ವನಿ. ಓಕೆ, ಖಂಡಿತ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಆಯ್ತು, ಥ್ಯಾಂಕ್ ಯು.
1: ಇದು ಕೈಯಾರ್ನಿಂದ ಸುನಂದ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು, ಒಂದು ತುಳು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪಟ್ಟದಾಯಗ್ಲ ನಟ್ಟುನ ಸ್ಥಿತಿ ಬರು ಅನ್ನುವಂಥ ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಎರಡೂ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಕರೆ ಮಾಡ್ಬೋದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಕರೆ ಮಾಡುವಂಥ ಸಂಖ್ಯೆ ಗೊತ್ತೇ ಇದೆ, 6364200494. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳಿ ಅಂತ ಹೇಳ್ತಾ ಖಂಡಿತ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಇವತ್ತಿನ ರೇಡಿಯೋ ಸಂಜೆಯಲ್ಲಿ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಚರಣ್ ರಾಜ್. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತ ಹೊತ್ತು ಕರೆ ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. ಕರೆ ಮಾಡುವಂಥ ಸಂಖ್ಯೆ 6364240499 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಪೀಟರ್ ಡಿಸೋಜಾ, ಸುಪ್ರೀಂಕೋರ್ಟಿನಿಂದ.
0: ಕೋರ್ಟಿನಿಂದ ಪೀಟರ್ ಡಿಸೋಜಾ ಅವರು, ಹೇಗಿದ್ದೀರಾ? ಅಲ್ವಾ, ಓಕೆ. ಊಟ ಎಲ್ಲ ಆಗಿ ಒಂದು ಒಲವಿನ ಹಾಡು ಕೇಳುವ ಅಂತ ಕುತ್ಕೊಂಡದಲ್ಲ?
1: ಹೌದು.
0: ಓಕೆ, ಯಾವ ಹಾಡು ಕೇಳ್ಬೇಕು?
1: ಕೊಂಕಣಿ ಭಕ್ತಿ, ಕೊಂಕಣಿ ಪದ.
0: ಕೊಂಕಣಿಯ ಯಾವುದು? ಕೊಂಕಣಿಯಲ್ಲಿ
1: ಯಾವ್ದರ
0: ಯಾವ್ದು ಕೂಡ ಆಗ್ಬೋದು ಕೊಂಕಣಿಯಲ್ಲಿ ಅಲ್ವಾ? ಓಕೆ, ನೋಡೋಣ, ಸ್ವಲ್ಪ ಸರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ಇದು ಪೀಟರ್ ಡಿಸೋಜ ಅವರು ತೊಕ್ಕೋಟ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು, ಕೊಂಕಣಿ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ನೋಡೋಣ, ಹಾಡನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನೀವು ಕೂಡ ಇದೇ ರೀತಿ ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ. ಹಲೋ, ಹಲೋ, ಇಲ್ಲ, ಯಾಕೋ ಮಾತಾಡ್ತಿಲ್ಲ. ಕರೆ ಮಾಡಿ ಮಾತಾಡಿ, ಏನು ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿದರೆ ನೀವು ಮಾತಾಡುವಂಥ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೆಟ್ವರ್ಕ್ ಸಮಸ್ಯೆಗೆ ಸಾಕಷ್ಟು ಕಾಡ್ತಾ ಇರುವಂಥದ್ದು, ಹಾಗಾಗಿ ಮಾತುಗಳು ಏನು ಸ್ಪಷ್ಟವಾಗಿ ಕೇಳಿಸದೇ ಇರ್ಬೋದು. ಮುಂದಿನ ಕಾಲರ್, ಹಲೋ, ನಮಸ್ತೆ.
2: ಹಲೋ,
0: ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ. ಯಾರು ಮಾತಾಡ್ತಿರೋದು?
2: ನಾನು ದಾಮೋದರ್ ಅಂತ ಹೇಳಿ ಮಾತಾಡೋದು.
0: ದಾಮೋದರ್ ಅವರು ವರ್ಕಾಡಿಯಿಂದ?
2: ಹೌದೌದು, ಈಗ ಬೆಂಗಳೂರಲ್ಲಿ ಇದ್ದೇನೆ.
0: ಬೆಂಗಳೂರಲ್ಲಿ ಇದ್ದೀರಾ?
2: ಹೇಗಿದ್ದೀರಿ ಮತ್ತೆ?
0: ಆ, ನಾನು ಆರಾಮ, ನೀವು ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೇನೆ.
0: ಹೌದಾ? ಏನು ಬೆಂಗಳೂರಿನತ್ತ ಪಯಣ?
2: ಬೆಂಗಳೂರಿಗೆ ಜಾಬಿಗೆ ಬಂದದ್ದು.
0: ಓ, ಹೌದಾ?
2: ಕೆಲಸಕ್ಕೆ ಬಂದದ್ದು, 4 ತಿಂಗಳಾಯ್ತು.
0: ಹಾ ಹಾ ಹಾ, ಹೌದಾ? ಏನು, ಏನು, ಎಲ್ಲಿ ವರ್ಕ್ ಮಾಡ್ತಿದ್ದೀರಾ?
2: ಇಲ್ಲಿ ಬೆಂಗಳೂರಲ್ಲಿ, ಬೆಳಕಳ್ಳಿಯಲ್ಲಿ.
0: ಓ, ಹೌದಾ? ಓಕೆ, ಓಕೆ, ಒಳ್ಳೆ ವಿಷಯ. ಖಂಡಿತ, ಖಂಡಿತ. ಹೇಗೆ ಕೇಳ್ತಾ ಇದ್ರ ರೇಡಿಯೋವನ್ನ ನೀವಲ್ಲಿ?
2: ಇದ್ದಾರಲ್ಲ ಅವ್ರು ಕೇಳಿಸ್ತಾರೆ.
0: ಹೌದಾ?
2: ಹೌದೌದು.
0: ಓಕೆ, ಓಕೆ, ಓಕೆ, ಖುಷಿ ಆಯ್ತು.
2: ನೀವು ಆರಾಮನಾ?
0: ನಾವು ಆರಾಮ.
2: ಎಲ್ಲರಿಗೋಸ್ಕರ ಒಂದು ಹಾಡು ಪ್ರಸಾರ ಮಾಡಿ.
0: ಯಾವ ಹಾಡು ಪ್ರಸಾರ ಮಾಡ್ಲಿ?
2: ಕವಿರತ್ನ ಕಾಳಿದಾಸದಲ್ಲಿ ಸದಾ ಕಣ್ಣಲ್ಲಿ.
0: ಓಕೆ, ಓಕೆ, ಆ ಹಾಡು ಪ್ರಸಾರ.
2: ರಾಜ್ಕುಮಾರ್ ಅವರು ಮತ್ತೆ ವಾಣಿಜ್ಯ ಮಾಡಿದಂತ ಗೀತೆ ಪ್ರಸಾರ ಮಾಡಿ.
0: ಖಂಡಿತ, ಖಂಡಿತ, ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ.
2: ಧನ್ಯವಾದಗಳು
0: ಕರೆ ಮಾಡಿದಕ್ಕೆ.
2: ಆಯ್ತು, ಧನ್ಯವಾದ.
0: ಓಕೆ, ಓಕೆ, ಓಕೆ. ಇದು ದಾಮೋದರ್ ಅವರು ವರ್ಕಾಡಿಯಿಂದ ಕಾಲ್ ಮಾಡಿದ್ರು. ತುಂಬಾ ಸಮಯದ ನಂತರ ಅವರ ಧ್ವನಿಯನ್ನ ಕೇಳಿದ್ದು. ಒಂದು ಒಳ್ಳೆಯ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತಲೂ ಹೇಳ್ಬೋದು. ಖುಷಿಯಾಗುತ್ತೆ ಹಾಗೆಲ್ಲ ಮಾತುಗಳನ್ನು ಕೇಳುವಾಗ, ಅವರ ಧ್ವನಿಗಳನ್ನು ಕೇಳುವಾಗ, ಹೀಗೆ ಕಾಲ್ ಮಾಡಿ ಮಾತಾಡುವಾಗ. ಖಂಡಿತ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಅವರು ಕೇಳಿರುವಂಥ ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ, ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನು. ಇದೇ ರೀತಿ ನೀವು ಕರೆ ಮಾಡಬಹುದು. ಇವತ್ತಲ್ಲ, ನಾಳಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ, ಯಾಕಂದರೆ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಖಂಡಿತ ಸಿಗೋಣ. ಅದೇ ರೀತಿ ಇಂದು 4 ಗಂಟೆಗೆ ಈಗ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಮೂಡಿ ಬರಲಿಕ್ಕಿದೆ. ಆ ಕಾರ್ಯಕ್ರಮವನ್ನು ಕೂಡ ಕೇಳ್ಬೋದು. ಅದರ ಜೊತೆಗೆ ಸಂಜೆ 6 ಗಂಟೆಗೆ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ನಿರ್ದೇಶಕರಾದಂತಹ ಚರಣ್ ಕುಮಾರ್ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಿದ್ದಾರೆ. ಅವರ ಏನು ಅವರ ಜೊತೆ ಕೂಡ ನೀವು ಮಾತಾಡ್ಬೋದು ಅಂತ ಹೇಳ್ತಾ, ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಬಾಲಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಬಾಲಪ್ರತಿಭೆ ಅಪರ್ಣಾ ಸಾನೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮ ಸ್ವಾಗತ. ನಾನಿದ್ದೀನಿ ಆರ್ ಜೆಡು. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಓರ್ವ ಪುಟಾಣಿ ಕೂಡ ಈಗಾಗಲೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ತುಂಬ ದೂರದಿಂದ ಬಂದಿದ್ದಾರೆ ಕಾಸರಗೋಡಿಂದ. ಸ್ವಲ್ಪ ಟ್ರಾಫಿಕ್ ಎಲ್ಲ ತೊಂದರೆ ಅಡಚಣೆ ಎಲ್ಲ ಅನುಭವಿಸ್ಕೊಂಡು ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಹಾಗೆ ಇವರು ನಮ್ಮ ಹೃದಯ ರಾಗದ 3ನೇ ಬುಧವಾರದ ಪುಟಾಣಿ ಅತಿಥಿ. ಹಾಗೆ ಪಟಪಟನೆ ಮಾತಾಡ್ತಾರೆ. ಪುಟಾಣಿ ಜೊತೆ ಮಾತಾಡುವಂಥ ಒಂದು ಅವಕಾಶ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಹಾಗೆ ಈ ಪುಟಾಣಿ ಬಗ್ಗೆ ಹೇಳೋದಾದರೆ, ಈಗಾಗಲೇ ಇವರು ಒಂಥರ ಹೇಳೋದಾದರೆ ಬಂಚ್ ಆಫ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಯೋಗ ಮಾಡ್ತಾರೆ, ಹಾಡು ಹಾಡ್ತಾರೆ, ಸಿಂಗಿಂಗ್ ಕೂಡ ಮಾಡ್ತಾರೆ, ಭರತನಾಟ್ಯ, ಹಾಗೆ ಭಗವದ್ಗೀತ ಪಾರಾಯಣ ಕೂಡ ಮಾಡ್ತಾರೆ. ಯೋಗ ಭಗವದ್ಗೀತೆಯಲ್ಲಿ ಜಿಲ್ಲಾ ರಾಜ್ಯಮಟ್ಟದ ಕಾರ್ಯಕ್ರಮದಲ್ಲಿ ಕೂಡ ಇವರು ಭಾಗವಹಿಸಿ ಬಹುಮಾನ ಗೆದ್ದಿದ್ದಾರೆ. ಶಾಲಾ ಕಲೋತ್ಸವಗಳಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿ ಬಹುಮಾನ ಎಲ್ಲ ಗಳಿಸಿದ್ದಾರೆ. ನೋಡಿ ಏನು ಕಾಕತಲೆಯ ಏನು ಯೋಗ ಗೊತ್ತಿಲ್ಲ ಇವತ್ತು. ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ಇದೇ ಶನಿವಾರ ವಿಶ್ವ ಯೋಗ ದಿನಾಚರಣೆ ಎಲ್ಲ ನಾವು ಆಚರಣೆ ಮಾಡಲಿಕ್ಕಿದೆ. ಆವಾಗಲೇ ನಮ್ಮ ಯೋಗ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸಿದಂಥ ಒಂದು ಪ್ರತಿಭೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ಅಪ್ಪರ್ಣ ಸಾನೂರು ಅಂತ. ಇವರು ಕಲ್ಕಟ್ಟದ ಮ್ಯಾಪುಸ್ ಶಾಲೆಯಲ್ಲಿ MA UPS ಅಂತ ಕಲ್ಕಟ್ಟ ಶಾಲೆಯಲ್ಲಿ ಕಲಿತಾ ಇದ್ದಾರೆ 7ನೇ ತರಗತಿಯಲ್ಲಿ. ಇವತ್ತು ಹೃದಯ ರಾಗ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರ ಜೊತೆ ಮಾತಾಡೋಣ, ಇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಹಾಗೆ ಅಪರ್ಣವ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು
0: ಸರ್. ಓಕೆ, ಭಾಳ ಟೈರ್ಡ್ ಆಗಿದೆ?
1: ಇಲ್ಲ,
0: ತುಂಬ ದೂರದಿಂದ ಬಂದಿದ್ದಿಲ್ಲ. ಹಾಗೆ ಏನಾದರೂ ಸ್ವಲ್ಪ ಬಳಲಿಕ್ಕೆಲ್ಲ ಇರ್ತದಲ್ಲ ಅದೆಲ್ಲ. ಓಕೆ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಿನ್ನ ಬಗ್ಗೆನೇ ನೀನು ಮಾತಾಡಬೇಕು. ಏನಾದರೂ ಪರಿಚಯ ಮಾಡಲಿಕ್ಕೆ ಆಗ್ತದ? ಮಾಡ್ತೀರಾ?
1: ನನ್ನ ಹೆಸರು ಅಪರ್ಣಾ ಪಾಣೂರು ಅಂತ. ನನ್ನ ತಂದೆ ತಾಯಿಗಳ ಹೆಸರು ಶ್ಯಾಮಲ ಹಾಗೂ ಶ್ಯಾಮ್ ಪ್ರಕಾಶ್ ಅಂತ. ನನಗೊಬ್ಬ ಅಣ್ಣ ಇದ್ದಾನೆ, ಅವನ ಹೆಸರು ಅಭಿಷೇಕ್ ಕೃಷ್ಣ ಅಂತ. ನಾನು ಕಲ್ಲಕಟ್ಟ ಶಾಲೆಯ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಹವ್ಯಾಸಗಳಂದರೆ ಯೋಗ ಮಾಡೋದು, ಡ್ಯಾನ್ಸ್ ಮಾಡೋದು ಹಾಗೂ ಸಂಗೀತ, ಹರಿಕತೆ, ಗಮಕ ಈ ಮುಂತಾದವುಗಳು. ಇತ್ತೀಚೆಗಷ್ಟೇ ನಾನು ಯೋಗದಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿದ್ದೇನೆ.
0: ಓಕೆ, ತುಂಬ ಸಾಧನೆ ಮಾಡಿದ್ದೀಯಾ. 7ನೇ ತರಗತಿಯಲ್ಲಿ ಕಲಿತುಕೊಂಡು ಇಷ್ಟೆಲ್ಲ ಒಂದು ಸಾಧನೆ ಮಾಡ್ತಾ ನಮ್ಮ ಏನು ಕಾಸರಗೋಡಿನ ಒಂದು ಗಡಿನಾಡಿಂದ ಬಂದಿದ್ದೀರಾ. ಗಡಿನಾಡಿಂದ ಹೇಗೆಲ್ಲ ಅಲ್ಲಿ ಪ್ರತಿಭೆಗೆ ಯಾವ ರೀತಿ ಪ್ರೋತ್ಸಾಹ ಸಿಗ್ತದೆ ಕಾಸರಗೋಡಲ್ಲಿ?
1: ನನ್ನ ಶಾಲೆಯಲ್ಲಿ ಗುರುಗಳು ಹಾಗೂ ನನ್ನ ಸಂಗೀತ ಟೀಚರು ಹಾಗೂ ಡ್ಯಾನ್ಸ್ ಟೀಚರು ಮತ್ತು ಹರಿಕಥಾ ಗುರುಗಳು ಹಾಗೂ ಅವರ ಮನೆಯವರು ನನಗೆ ತುಂಬ ಸಪೋರ್ಟ್ ಇದ್ದಾರೆ, ಹಾಗೂ ಶಾಲೆಯ ಟೀಚರ್ಸ್ಗಳು ತುಂಬ ಸಪೋರ್ಟ್ ಇದ್ದಾರೆ.
0: ಓಕೆ, ಶಾಲಾ ಟೀಚರ್ ಮತ್ತು ನಿಮ್ಮ ಮನೆಯವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಅಲ್ವಾ? ಓಕೆ, ಹಾಗೆ ಸ್ಕೂಲಲ್ಲಿ ಹೇಗೆ ಹೇಗೆ 7ನೇ ತರಗತಿಯಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ?
1: ತುಂಬ ಫ್ರೆಂಡ್ಸ್ ಇದ್ದಾರೆ.
0: ಈಗ ಮೊದಲು ಯಾವುದು ಕಲಿತದ್ದು ನೀನು?
1: ಫಸ್ಟಿಗೆ ನಾನು ಭಗವದ್ಗೀತೆಗೆ ಅಂತ ಗೀತಾಜ್ಞಾನ ಯಜ್ಞ ಅಂತ ಒಂದು ಇದಿತ್ತು, ಅದರಲ್ಲಿ ಸೇರಿಕೊಂಡೆ. ಮತ್ತೆ ಡ್ಯಾನ್ಸ್, ಹರಿಕತೆ, ಸಂಗೀತ, ಮತ್ತೆ ಯೋಗ.
0: ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ.
2: ನಾನು ಗ್ರೇಸ್ ಬಿರಾಂದ.
0: ಗ್ರೇಸ್ ಬಿರಾಂದ ಅವರು ಹೇಳಿ,
2: ನಮ್ಮ ಅತಿಥಿ ಏನು ಹೊತ್ತಾಗಿ ಬಂದಿದ್ದಾರೆ ಅಂತ ಕೇಳ್ಬೇಕಂತ ಇತ್ತು. ಈಗ ಎಡ್ವರ್ಡ್ ಹತ್ರ ಕೇಳ್ಬೇಕು ನನಗೆ. ನಿಮ್ಗೆ ದೂರ ದೂರದ ಒಳ್ಳೆ ಪ್ರತಿಭೆ ಇದ್ದ ಮಕ್ಕಳು ನಿಮ್ಗೆ ಯಾರು ಗುರುತಿಸಿ ಕೊಡ್ತಾರೆ ಒಂದು ಪ್ರಶ್ನೆ.
0: ಯಾಕೆಂದ್ರೆ ನಾನು ಕಾಸರಗೋಡು. ಹೇಳಿ ಹೇಳಿ.
2: ಒಂದು ಪ್ರಶ್ನೆ, ನಿಮ್ಗೆ ಯಾರು ದೂರ ದೂರದ ಪ್ರತಿಭೆವಂತ ಮಕ್ಕಳನ್ನು ಯಾರು ನಿಮ್ಗೆ ತಿಳಿಸಿ ಕೊಡ್ತಾರೆ ಸಾರಂಗಕ್ಕೆ? ಒಂದು ಎಡವಳಿಗೆ ಪ್ರಶ್ನೆ, ಮತ್ತೊಂದು ಅವಳಿಗೆ ಪ್ರಶ್ನೆ, ಬರುವಾಗ ಯಾಕೆ ಹೊತ್ತಾಯ್ತು ಅಂತ ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ, ಅವಳು ಯಾರೊಟ್ಟಿಗೆ ಸಾರಂಗಕ್ಕೆ ಇವತ್ತು ಬಂದಿದ್ದಾಳೆ ಅಂತ ನಾನು ಕೇಳುವುದು. ನಿನ್ನ ಎಲ್ಲ ಪ್ರತಿಭೆಯನ್ನು ನಾನು ಕೇಳ್ತೇನೆ ಮಗ, ಎಲ್ಲ ಪ್ರತಿಭೆಗೆ ನೀನು ಯೋಗ್ಯವಾಗಿ ಇದ್ರಿಂದ ನೀನು ಇವತ್ತು ನಮ್ಮ ಸಾರಂಗ್ ರೇಡಿಯೋಕ್ಕೆ ಬಂದು ನಮ್ಗೆಲ್ಲ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ನಿಮಗೆ ಭಾಗ್ಯ ಸಿಕ್ಕಿತ್ತು. ಅದಕ್ಕಾಗಿ ನಾನು ನಿಮ್ಮ ಶಾಲೆಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಕುಟುಂಬಕ್ಕೆ, ನಮ್ಮ ದೇಶಕ್ಕೆ ನೀನು ಹೆಸರು ತಂದು ನೀನು ಒಳ್ಳೆ ಬೆಳಗಬೇಕು ಅಂತ ನನ್ನ ಆಶೆ. ನಿನ್ಗೆ ನಾನು ದೊಡ್ಡ ಆಶೀರ್ವಾದ ಕೊಡ್ತೇನೆ. ನಿನ್ನ ಪ್ರೀತಿಯ ಗ್ರೇಸ್ ಮಿರಾಂದಾ ಬೆಂದೂರು.
0: ಓಕೆ ಓಕೆ, ಧನ್ಯವಾದಗಳು ಗ್ರೇಸ್ ಮಿರಾಂದ ಅವರೇ. ಅವರು ಮೂರು ಪ್ರಶ್ನೆ ಕೇಳಿದ್ದಾರೆ. ಒಂದು, ನನಗೆ ಕಾಸರಗೋಡಿನಿಂದ ಜನ ಯಾಕೆ ಸಿಗ್ತದೆ, ಹೇಗೆ ಸಿಗ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಹಾಗೆ ಅವರು ನಿಮಗೂ ಕೂಡ ಪ್ರಶ್ನೆ ಕೇಳಿದರೆ ಯಾಕೆ ತಡ ಆಯಿತು ಮತ್ತು ಯಾರ ಜೊತೆ ಬಂದಿದೆಯಾ ಅಂತ. ಮೊದಲು ನನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಏಕೆಂದರೆ ನಾನು ನೀರ್ಚಾಲಿಗೆ ಮೊನ್ನೆ ಒಂದು ರಮಾನಂದ ಬನ್ನಾರಿಯವರ ಒಂದು ಕಾರ್ಯಕ್ರಮ ಮತ್ತು ಅಲ್ಲಿ ಏನು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನಕ್ಕೆ ಹೋಗಿದ್ದೆ. ಅಲ್ಲಿ ಈ ಪ್ರತಿಭೆಯ ಒಂದು ಯೋಗ ಪ್ರದರ್ಶನ ಇತ್ತು. ಸೊ ಅಲ್ಲಿ ಈ ಪ್ರದರ್ಶನ ನೋಡಿ ಅವರ ತಾಯಿ ಅಂದರೆ ಶ್ಯಾಮಲಾ ಅವರ ಜೊತೆ ಮಾತಾಡಿ ಕರೆದಿದ್ದೆ. ಈಗ ಇವತ್ತು ಆ ಭಾಗ್ಯ ನನ್ನದಾಗಿದೆ. ಓಕೆ ಹೇಳಿ, ಯಾಕೆ ಲೇಟ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ತುಂಬ ಸ್ವಲ್ಪ ಮ್ಯಾಪ್ ಎಲ್ಲ ಆಚೆಚೆ ಆಯ್ತಲ್ಲ,
1: ಬರುವಾಗ ತುಂಬ ಟ್ರಾಫಿಕ್ ಇತ್ತು.
0: ಟ್ರಾಫಿಕ್ ಜಾಮ್ ಇತ್ತು. ಓಕೆ, ಇವತ್ತು ಶಾಲೆ ಇತ್ತಾ? ಶಾಲೆಗೆ ಹೋಗಿ
1: ಶಾಲೆಗೆ ರಜೆ ಮಾಡಿದೆ.
0: ರಜೆ ಮಾಡಿದ್ಯಾ? ಆದರೂ ಓಕೆ, ಇನ್ನಷ್ಟು ಮಾತಾಡಲಿ. ನಿನ್ನ ಏನಾದರೂ ಪ್ರತಿಭೆ ಕೇಳಲಿಕ್ಕೆ ಅವರಿಗೆ ಅವಕಾಶ ಸಿಕ್ತಿತ್ತು, ಈಗಾಗಲೇ ತಡ ಆಗಿದೆ. ಆದರೂ ಅಷ್ಟು ದೂರದಿಂದ ಬಂದರಿಂದ ಒಂದು ಅವಕಾಶ ಖಂಡಿತ ನಿಮಗೆ ಕೊಟ್ಟಿದ್ದೇವೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಯಾಕೋ ಕರೆ ಕಡಿತಗೊಂಡಿದೆ. ಇನ್ನೇನು ಒಂದು ಭಕ್ತಿಗೀತೆ ಕೇಳಬೇಕಂತ ಆಗುತ್ತೆ, ಮನಸ್ಸಾಗುತ್ತೆ ನಿಮ್ಮ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
3: ನಾನು ಅಪರ್ಣನಿಗೆ ಗೊತ್ತು.
0: ಅಪರ್ಣನಿಗೆ ಗೊತ್ತಿದೆ.
3: ಕಾಸರಗೋಡಿಂದ.
0: ಕಾಸರಗೋಡಿಂದ.

0: ನಮ್ಮ ಕರಿಯ ಚಿತ್ರ ಸರಿ ಆಗುದಿಲ್ಲ ಅಲ್ಲ, ಅವರನ್ನು ಒಮ್ಮೆ ಅಭಿನಂದಿಸಬೇಕು.
1: ನಿಮ್ಮ ಮನೆ ಹತ್ರನ ಅವರು
0: ಹತ್ರನೇ ಎದುರು ಎದುರು
1: ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
0: ಅಪರ್ಣ ಲೇಟ್ ಆಯ್ತಮ್ಮ. ತೊಂದ್ರೆ ಇಲ್ಲ.
1: ಓಕೆ,
0: ಗಮಕದ ಒಂದು ನಾಲ್ಕು ಲೈನ್ ಹಾಡ್ ಆಯ್ತಾ?
1: ಓಕೆ, ಮೊದಲಿಗೆ ಗಮಕನ.
0: ಗಮಕ ಕಲಿತಾ ಇದ್ದೇವೆ. ಮತ್ತೆ ಭಕ್ತಿಯ ಸಂಗೀತ, ಯೋಗ, ಭಗವದ್ಗೀತೆ, ಹರಿಕತೆ ಎಲ್ಲದರಲ್ಲೂ ತುಂಬಾ ಚಾಲು.
1: ಓಕೆ
0: ಓಕೆ ಅಪರ್ಣ, ಕಂಗ್ರಾಚುಲೇಷನ್.
2: ಥ್ಯಾಂಕ್ ಯು.
0: ಓಕೆ ಅಮ್ಮ, ಓಕೆ ಗಮಕ.
1: ಧನ್ಯವಾದ. ಓಕೆ, ಗಮಕ ಹಾಡ್ಬೇಕು ಅಂತ ಹೇಳ್ತಾರೆ, ಏನ್ ಮಾಡ್ತೀಯಾ? ಭಕ್ತಿ ಗೀತೆ ಹಾಡ್ತೀಯಾ, ಗಮಕ ಹಾಡ್ತೀಯಾ?
2: ಗಮಕ
1: ಹಾಡ್ತೀಯಾ. ಓಕೆ.

0: ಅದುಗಿನ ವೀರ ನಾರಾಯಣ
1: ಬಾ. ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಹಾಡಿದ್ಯಾ. ಹಾಗೆ ಭಗವದ್ಗೀತೆ ಎಲ್ಲ ಈ ಥರ ಒಂದು ಪಾರಾಯಣ ಎಲ್ಲ ಮಾಡ್ತೀಯ ಅಲ್ವಾ? ಹಾಗೆ ಯೋಗ ಹೇಗೆ ಕಲಿಯಲಿಕ್ಕೆ ಸಾಧ್ಯ ಆಯ್ತು ನಿಮಗೆ? ಯೋಗ ಹೇಗೆ ಬಂತು, ಯೋಗ ಕಲಿಯುವ ಯೋಗ ಹೇಗೆ ಬಂತು ಅಂತ?
0: ಮೊದಲು ನಾನು ಯೂಟ್ಯೂಬಲ್ಲಿ ಹೀಗೆ ನೋಡುವಾಗ ತುಂಬ ಜಿಮ್ನಾಸ್ಟಿಕ್ಸ್ ಆಗಿರೋದು ಕಾಣ್ತಾ ಇತ್ತು. ಮತ್ತೆ ಅಮ್ಮನ ಹತ್ರ ಕೇಳಿದಾಗ ಒಂದು ಐದನೇ ಕ್ಲಾಸಲ್ಲಿ ಯೋಗಕ್ಕೆ ಶುರು ಮಾಡಿದ್ದು. ಮೊದಲು ನಾವು ತೇಜಾ ಕುಮಾರಿ ಅಂತ ಒಬ್ರು ಕಾಸರಗೋಡಿನ ಟೀಚರ್ ಹತ್ರ ಕಲಿತಾ ಇದ್ವಿ. ಈಗ ಸದ್ಯಕ್ಕೆ ಬಿಜು ಕರೈ ಹಾಗೂ ಆಕಾಶ್ ಅಣ್ಣನ ಅವರ ಹತ್ರ ಕಲಿತಾ ಇದ್ದೇನೆ.
1: ರಾಷ್ಟ್ರೀಯ ಮಟ್ಟದ ಒಂದು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ಯಾ? ಹೇಗೆ ಹೇಗನ್ಸುವ ಕಾರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ?
0: ಅಲ್ಲಿ ನಾವು ಅಲ್ಲಿ ತುಂಬ ರಾಜ್ಯದಿಂದ ಬಂದವರಿದ್ರು, ಒಳ್ಳೆ ಚಂದ ಮಾಡ್ತಿದ್ರು.
1: ಹಾಗೆ ಬೇರೆ ಎಲ್ಲ ಡ್ಯಾನ್ಸಿಗೆ ಎಲ್ಲ ಮತ್ತೆ ಏನು ಹರಿಕಥೆ ಎಲ್ಲ ಮಾಡ್ತೀನಿ ನೀನು ಅಲ್ಲ, ಹರಿಕಥಾ ಸಂಕೀರ್ತನೆ ಯಾರು ಕಲಿಸಿದ್ರು ನಿಮಗೆ?
0: ನನಗೆ ಫಸ್ಟಿಗೆ ಕಲಾರತ್ನ ಶಮ್ನಾಡಿಗ ಕುಂಬ್ಳೆ ಅಂತ ಅವರು ಕಲಿಸ್ತಾ ಇದ್ದಾರೆ. ಅವರ ಅಡ್ವೊಕೇಟ್ ಅಂದರೂ ಬಿಡುವಿನ ಸಮಯದಲ್ಲಿ ನನಗೆ ಕೇಳಿದಾಗ ಬಂದು ಹರಿಕತೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು.
1: ಓಕೆ, ಹರಿಕತೆ ಎಲ್ಲ ಅವರು ಕಲಿಸಿದ್ರು. ಯಾವೆಲ್ಲ ಪ್ರಸಂಗಗಳು ಹರಿಕತೆಯಲ್ಲಿ, ಯಾವುದೆಲ್ಲ ಪ್ರಸಂಗಗಳು
0: ನನಗೆ ಸಿಕ್ಕಿದ್ದ?
1: ಹೌದೌದು, ಏನೆಲ್ಲ ಮಾಡಿದ್ದೆ?
0: ಗಜೇಂದ್ರವರದ, ಮತ್ತೆ ಭಕ್ತ ಕುಚೇಲ ಹಾಗೆ, ಮತ್ತೆ ಹನುಮಂತ, ಮತ್ತೆ ಲಾಸ್ಟ್ ಮೊನ್ನೆ ಸಿಕ್ಕಿದ್ದು ಬೆರಳಲ್ಲಿ ಬೆಟ್ಟ.
1: ಓಕೆ, ತುಂಬಾ ಕಡೆ ಹರಿಕತೆಗೆ ಎಲ್ಲ ಹೋಗಿ
0: ತುಂಬಾ ಪ್ರೋಗ್ರಾಮ್ಸ್, ತುಂಬಾ ವೇದಿಕೆ ಎಲ್ಲ ಕೊಟ್ಟಿದ್ದೆ.
1: ಸರಿ ಸರಿ, ಈಗ ಯೋಗದ ವಿಷಯ ಬರೋದಾದ್ರೆ ಯೋಗದಲ್ಲಿ ತುಂಬಾ ಆಸನಗಳಿವೆ, ತುಂಬಾ ಚೆನ್ನಾಗಿ ಮಾಡ್ತೀಯ ಆಸನಗಳನ್ನೆಲ್ಲ, ಒಳ್ಳೆ ಕಷ್ಟಕರವಾದ ಆಸನಗಳನ್ನೆಲ್ಲ ಮೊನ್ನೆ ಅದು ನೀರ್ಚಾಲಿನಲ್ಲಿ ಪ್ರದರ್ಶನ ಮಾಡಿದೀಯ, ಹೇಗೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಹೇಗೆ?
0: ಅದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ.
1: ಬೆಳಿಗ್ಗೆ ಮತ್ತು ಸಾಯಂಕಾಲ?
0: ಬೆಳಿಗ್ಗೆ ಮಾಡ್ತೇನೆ ಎಕ್ಸಸೈಸ್, ಪ್ರಾಣಾಯಾಮ ಅಂಥದ್ದೆಲ್ಲ, ಸಂಜೆ ಈ ಸ್ಪೋರ್ಟ್ಸ್ ಯೋಗ ಹಾಗಿರೋದು ಮಾಡೋದು.
1: ಓಕೆ ಓಕೆ ಓಕೆ, ಹಾಗೆ ಸ್ಪೋರ್ಟ್ಸಲ್ಲಿ ಕೂಡ ಭಾಗವಹಿಸ್ತಾ ಇದೆಯಲ್ಲ, ಏನು ಸ್ಪೋರ್ಟ್ಸ್ ಎಲ್ಲ?
0: ಸ್ಪೋರ್ಟ್ಸಲ್ಲಿ ಶಾಲೆಯಲ್ಲಿ ಲಾಂಗ್ ಜಂಪ್, ಹಾಗೆ ಹೈ ಜಂಪ್, ಮತ್ತೆ 100 ಮೀಟರ್ ಓಟ, 200 ಮೀಟರ್ ಓಟ.
1: ಓಕೆ, ಸರಿ. ಈಗ ದೂರದಿಂದ ಬಂದಿದೆಯಾ ಸ್ವಲ್ಪ?

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದ ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪುಟಾಣಿ ಅಪರ್ಣಾ ಸಾನೂರ್ ಅವರಿದ್ದಾರೆ. ನೀವು ಕೂಡ ಇವ್ರ ಜೊತೆ ಮಾತಾಡಬಹುದು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ
0: ನಮಸ್ತೆ ನಮಸ್ತೆ. ಸತೀಶ್
1: ಸತೀಶ್ ಕಯ್ಯಾರ್
0: ಸತೀಶ್ ಕಯ್ಯಾರದಿಂದ.
1: ಹೌದೌದು,
0: ನಿಮ್ಮ ಗಡಿನಾಡಿನ ಒಂದು ಪ್ರತಿಭೆಯನ್ನು ಕರ್ಕೊಂಡು ಬಂದಿದ್ದೇವೆ ಇಲ್ಲಿ ಸಾರಂಗಿಗೆ.
1: ನಮಸ್ತೆ ಪುಟ್ಟ. ನಾನು ಚೆನ್ನಾಗಿದ್ದೇನೆ ಪುಟ್ಟ. ಹಾ, ತುಂಬಾ ಚೆನ್ನಾಗಿ ಒಂದು ಗಮಕ ಆಡಿದ್ಯಾ, ತುಂಬಾ ಖುಷಿಯಾಯ್ತು. ನಮ್ಮ ಮುದ್ದಾದ ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸಂಗೀತ ಕ್ಲಾಸ್ ಇರ್ತೀಯಾ? ಎಲ್ಲಿ ಸಂಗೀತ ಕ್ಲಾಸ್? ಎಡ್ನೀರಲ್ಲಿಯಾ? ನಿಮ್ಮ ಊರು ಕಾಸರಗೋಡಲ್ಲಿ ಎಲ್ಲಿ ಬರುತ್ತೆ? ಮಾಯಿಪಾಡಿ.

0: ಯಾಕೋ ಕರೆಯಲ್ಲಿ ಕರೆ ಕಡಿತಗೊಂಡಿದೆ. ಹಲೋ ಹಲೋ, ನಮಸ್ತೆ ನಮಸ್ತೆ. ಹಾಂ, ಕೇಳ್ತಾ ಇದೆ, ಹೇಳಿ.
1: ಇದು ಮಾಯಿಪಾಡಿಯಲ್ಲಿ ಅಲ್ವಾ?
0: ಹಾಂ ಹಾಂ, ಮಾಯಿಪಾಡಿಯಲ್ಲಿ.
1: ಹೌದೌದು, ಓಕೆ. ಒಂದು ಒಳ್ಳೆ ಭಕ್ತಿ ಗೀತೆ ಹಾಡಿ ಆಯ್ತಾ?
2: ಹಾಂ, ಹೇಳ್ತೇನೆ.
1: ಓಕೆ ಓಕೆ ಅಮ್ಮ, ಬಾಯ್.

0: ಭಾಳ ಚೆನ್ನಾಗಿ ಹಾಡಿದ್ಯಾ, ಭಾವ ಪೂರ್ಣವಾಗಿ ಭಕ್ತಿಪೂರ್ಣವಾಗಿ ಹಾಡಿದ್ಯಾ. ಕೆಳಗರೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಕರೆ ಮಾಡೋಂಥ ಸಂಖ್ಯೆ 6364240949 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ಹಾಗೆ ಅಪರ್ಣ, ಹೇಗೆ ಎಲ್ಲ ದಿನಾಚರಣೆಯಿಂದು ರುಟೀನ್, ಡೈಲಿ ರುಟೀನ್ ಹೇಗೆ?
1: ಶಾಲೆ ಇದ್ದರೆ ಬೆಳಗ್ಗೆ ಎದ್ದು ನಿತ್ಯಕರ್ಮ ಮಾಡಿ ಮತ್ತೆ ಶ್ಲೋಕ ಸಂಗೀತ ಹೇಳಿ ಮತ್ತೆ ಶಾಲೆಗೆ ಹೊರಡುದು, ಮತ್ತೆ ಶಾಲೆಯಿಂದ ಬಂದು ಅದೇ ರೀತಿ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ದೇವರಿಗೆ ದೀಪ ಹಚ್ಚಿ ಮತ್ತೆ ಶ್ಲೋಕ ಸಂಗೀತ ಯೋಗ ಹರಿಕತೆ ಮುಂತಾದ ಮಾಡಿಸು ಮತ್ತೆ ನಿದ್ದೆ
0: ಮಾಡುದು.
2: ನಾನು ರತ್ನಶೆಟ್ಟಿ. ಅಪರ್ಣ ನಮಸ್ತೆ.
1: ನಮಸ್ತೆ.
2: ಹೇಗಿದ್ದೀರಮ್ಮ?
1: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ?
2: ನಾನು ಚೆನ್ನಾಗಿದ್ದೇನೆ. ನಿಮ್ಮ ಹಾಡೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು.
2: ಆಯ್ತು, ಇನ್ನಷ್ಟು ವೇದಿಕೆ ಸಿಕ್ಕಿ ನಿಮ್ಗೆ. ಅಂದ್ರೆ ನಾನು ಏನ್ ಗೊತ್ತಾ, ನಾನು ಒಬ್ಳೆ ಮಾತನಾಡ್ದಲ್ಲ, ಕೆಲವ್ ಜನ ಮಾತನಾಡ್ತಿರ್ತಾರೆ, ಅದಕ್ಕೆ ಕೆಲವರು ಫೋನ್ ಹಿಡಿದ್ರೆ ಅದನ್ನು ಬಿಡುವ ಆಗಿಲ್ಲ. ಅದಕ್ಕೆ ನಿಮ್ಗೆ ಸ್ವಲ್ಪ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕಿ ನಮ್ಮ ಮಗು ಇದೆ ಇಲ್ಲಿ ಬಂದು ಅಂತ. ಓಕೆ, ಧನ್ಯವಾದಗಳು.
0: ಧನ್ಯವಾದಗಳು ಕರೆ ಮಾಡೋದಕ್ಕೆ.
2: ಆಯ್ತಾಯ್ತು.
0: ಹಿಂಗೆ ಕೂಡ ಸಿಗಲಿ ಅಂತ, ಎಲ್ಲರಿಗೂ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಗಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಯಾರು ನಿನ್ನ ಫೇವ್ರೇಟ್ ಟೀಚರ್?
1: ಟೀಚರ್ ಹೆಚ್ ಎಮ್ ಟೀಚರ್ ಹಾಗೂ ನಿರೀಕ್ಷಾ ಟೀಚರ್ ಮತ್ತು ಶಾಲಿನ್ ಟೀಚರ್.
0: ಶಾಲೆಯಲ್ಲೆಲ್ಲ ಏನಾದರೂ ಹಾಸ್ಯ ಘಟನೆಗಳು ನಡೆದಿದೆಯಾ?
1: ಶಾಲೆ
0: ಇಲ್ಲ, ನೆನಪಿಲ್ಲ. ಓಕೆ. ಹಾಗೆ ಮನೆಯ ಸದಸ್ಯರ ಎಲ್ಲ ಪರಿಚಯ ಮಾಡಿಕೊಡ್ಬೋದಾ? ಹೇಗಿದೆ ನಿಮ್ಮ ಕುಟುಂಬ?
1: ನನ್ನ ಅಪ್ಪ ಅಮ್ಮನ ಹೆಸರು ಶ್ಯಾಮಲಾ ಶ್ಯಾಮ್ ಪ್ರಕಾಶ್ ಅಂತ, ನನ್ನ ಅಣ್ಣನ ಹೆಸರು ಅಭಿಷೇಕ್ ಕೃಷ್ಣ ಅಂತ, ಮತ್ತೆ ನನ್ನ ಚಿಕ್ಕಪ್ಪನ ಹೆಸರು ವಿಜಯ್ ಕುಮಾರ್ ಮತ್ತೆ ಆಶಾ ಕುಮಾರಿ, ಹಾಗೂ ನನ್ನ ಅಜ್ಜಿಯ ಹೆಸರು ಇಂದಿರಾ ಅಂತ. ಮತ್ತೆ
0: ತುಂಬ ಫ್ಯಾಮಿಲಿ ತುಂಬ ಮೆಂಬರ್ಸ್ ಇದ್ದಾರೆ ಅಲ್ವಾ? ಓಕೆ. ಒಬ್ಬರು ಕಾಲರ್ ಇದ್ದಾರೆ, ಹಲೋ. ನಮ್ಮ ಅಪರ್ಣ ಜೊತೆ ಮಾತಾಡಬೇಕಂತ ತುಂಬ ಜನ ಕರೆ ಮಾಡ್ತಾ ಇದ್ದಾರೆ. ಹಲೋ, ಯಾರು ಮಾತಾಡೋದು?
3: ನಮಸ್ತೆ ಸರ್, ನಾನು ನೀರಜ.
0: ನಮಸ್ತೆ. ನಮಸ್ತೆ ನೀರಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಮಾತಾಡಿ ಪುಟಾಣಿ. ಅಪರ್ಣ ನಮಸ್ತೆ.
1: ನಮಸ್ತೆ.
3: ಮತ್ತೆ ಹೇಗಿದ್ದೀಯಾ?
1: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
3: ನಾನು ಚೆನ್ನಾಗಿದ್ದೇನೆ. ಮತ್ತು ನಿನ್ನ ಹಾಡು ಭಕ್ತಿಗೀತೆ ಗಾನ ಗಮಕ ಅದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ವಾಯ್ಸ್ ಕೇಳಿ ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು.
3: ನನಗೆ ಹೆಣ್ಣು ಮಕ್ಕಳಂದ್ರೆ ತುಂಬಾ ಇಷ್ಟ, ಅದರಲ್ಲೂ ನಿಮ್ಮ ವಾಯ್ಸ್ ಕೇಳುವಾಗ ತುಂಬಾ ಖುಷಿ ಆಯ್ತು ನನಗೆ. ಅದೇ ರೀತಿ ಇನ್ನು ನೀನು ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು, ಇನ್ನಷ್ಟು ನಮ್ಮ ಹೆಸರು ತರಬೇಕು, ನಮ್ಮ ಕರ್ನಾಟಕದ್ದು ಎಲ್ಲ ಪ್ರತಿಭೆ ನಿನ್ನು ಭಾಗವಹಿಸಿ ನಮ್ಮ ಹೆಸರು ತರಬೇಕಂತ ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದು. ನಿಮಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ಹಾರೈಸ್ತೇನೆ. ಒಂದು ನಿಮ್ಗೆ ಸಾಧ್ಯವಾದ್ರೆ ಒಂದು ಒಳ್ಳೆಯ ಭಕ್ತಿಗೀತೆ ಇನ್ನೊಂದು ನಮಗೆ ಕೇಳಿಸು ಅಂತ ನಿನ್ನಲ್ಲಿ ಕೇಳಿಕೊಳ್ತೇನೆ.
0: ಭಕ್ತಿಗೀತೆ ಹಾಡ್ತಾಳೆ, ಹರಿಕತೆ ಕೂಡ ಹೇಳ್ತಾಳೆ. ಮತ್ತೆ ಮಕ್ಕಳ ಜೊತೆ ಮಾತಾಡೋದು ಅಂದ್ರೆ ಆನಂದ ಅಲ್ವಾ?
3: ಹೌದು, ಮಕ್ಕಳ ಜೊತೆ ಮಾತಾಡೋದು.
0: ಖಂಡಿತ ಅವರು ಹಾಡ್ತಾರೆ ಅಥವಾ ಹರಿಕತೆ ಹೇಳ್ತಾರೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಕಿನಿಗೋಳಿಯಿಂದ ನೋಡಿ, ಕಿನಿಗೋಳಿಯಿಂದ ಕರೆ ಮಾಡಿ ನಿಮ್ಮ ಒಂದು ಏನು ಹರಿಕತೆ ಕೇಳ್ಬೇಕಂತ ಇದ್ದಾರೆ.
4: The person you are speaking with has
0: okay. Okay. ಹರಿಕತೆ ಬೇಕಾದ್ರೆ ತಾಳ ಎಲ್ಲ ಬೇಕಲ್ವಾ? ಅದೆಲ್ಲ ರೆಡಿ ಮಾಡಲಿಕ್ಕೆ ಸಮಯ ಆಗುತ್ತಾ? ಇಲ್ಲ, ರೆಡಿ. ಓಕೆ, ಯಾವ ಪ್ರಸಂಗ ಯಾವುದು?
1: ಹನುಮಂತನು ಚಿಕ್ಕನಿರುವಾಗ ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ಹಿಡಿಯಲು ಹೋದಂತಹ ಸಂದರ್ಭ.
0: ಹರಿಕಥೆಯಲ್ಲಿ ಮೊದಲೇನು ದೇವರ ಸ್ತುತಿ ಎಲ್ಲ ಹೇಳಿಕಿದ್ಯಾ?
1: ಇದೆ.
0: ಇವತ್ತು ಹೇಳ್ತೀಯಾ ಅಥವಾ ನೇರವಾಗಿ ಕಥೆಗೆ
1: ಹೇಳುವ.

ಮಂಡಲದತ್ತ ಒಡ್ಡೈಸುತ್ತಾ ಬರುತ್ತಿರುವ ಈ ಮಾರುತಿಯನ್ನು ಕಂಡ ಅಂಜನಾದೇವಿ ಸೂರ್ಯದೇವನನ್ನೇ ನುಂಗಿಬಿಟ್ಟಾನೋ ಎಂಬ ಭಯ ಉದಿಸಿದಾಗ ತಕ್ಷಣವೇ ಮಾರುತಿಯ ಮುಂಭಾಗದಲ್ಲಿ ಪ್ರತ್ಯಕ್ಷನಾದವನೇ ತನ್ನ ಘೋರ ವಜ್ರಾಯುಧವನ್ನೆತ್ತಿ ಬಾಲಕ ಮಾರುತಿಯ ಕಡೆಗೆ ಬೀಸಿಯೇ ಬಿಟ್ಟಂತೆ. ಆ ಏಟು ಮಾರುತಿಯ ಮುಖಕ್ಕೆ ಬಲವಾಗಿ ಬಂದು ಬಡಿದಾಗ ಮೂರ್ಛೆ ಕಳೆದುಕೊಂಡ ಬಾಲಕ ತಲೆ ಕೆಳಗಾಗಿದ್ದ ರೆಗುಳಿದವನೇ ಕೆಳಗಿದ್ದ ದೊಡ್ಡ ಬಂಡೆಯೊಂದರ ಮೇಲೆ ಥಪ್ಪನೆ ಬಿದ್ದೇ ಬಿಟ್ಟನಂತೆ. ಇದನ್ನು ಕಂಡವಳೆ ಅಂಜನಾದೇವಿ ಓಡೋಡಿ ಬರ್ತಾಳೆ. ತನ್ನ ಮಗುವಿಗಾದ ದುರವಸ್ಥೆಯನ್ನು ಕಂಡು ಮಮ್ಮಲ ಮರುಗಿದಳು. ಮುಖದಲ್ಲಿ ಧಾರಾಕಾರವಾಗಿ ರಕ್ತ ಸುರಿಯುತ್ತಾ ಜ್ಞಾನದಪ್ಪೆ ಬಿದ್ದ ತನ್ನ ಪ್ರಾಣ ಸದೃಶನಾದ ಮಾರುತಿಯನ್ನು ಕಂಡ ಅಂಜನಾದೇವಿಗೆ ಹೃದಯವೇ ಕಿತ್ತು ಬಂದಂತಾಯಿತು. ಆ ಮುದ್ದು ಕಂದನನ್ನೆತ್ತಿ ತೊಡೆ ಮೇಲೆ ಮಲಗಿಸಿ ಆರೈಕೆ ಮಾಡತೊಡಗಿದಳು. ಹೇ ಮಾರುತಿ,

0: ಭಾಳ ಒಂದು ಅದ್ಭುತವಾಗಿ ಒಂದು ಹರಿಕತೆ ಕೇಳೋದೇ ಬಹಳ ವಿರಳವಾಗಿದೆ. ಈಗೆಲ್ಲ ಹರಿಕಥಾ ಸಪ್ತಾಹಗಳು ಮತ್ತು ಹರಿಕಥಾ ಪರಿಷತ್ನವರು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಶಮ್ನ ಖಂಡಿಗೆ ಅವರು ಕೂಡ ಅಡಿಗ ಅವರು ಕೂಡ ಒಂದು ಕೆಲವೊಂದು ಹರಿಕತೆ ಎಲ್ಲ ನಿಮ್ಮಂಥ ಪ್ರತಿಭೆಗಳನ್ನು ಬೆಳೆಸಿದ್ದಾರೆ. ತುಂಬ ಮಕ್ಕಳಿಗೆ ಎಲ್ಲ ಕಳಿಸ್ಕೊಡ್ತಾರೆ. ನೀವು ಅವರ ಟೀಮಲ್ಲಿದ್ದೀರಾ ಅಲ್ವಾ? ಎಲ್ಲಿಲ್ಲ ಈಗ ಯಾವಾಗೆಲ್ಲ ಅದು ನಿಮ್ಮ ಕಾರ್ಯಕ್ರಮಗಳು ಆಗುತ್ತೆ ಅಲ್ಲಿ?
1: ಅದು ಪ್ರತಿ ವರ್ಷ ಆಗಸ್ಟ್ ಅಲ್ಲಿ ಅಥವಾ ಆಗಸ್ಟ್ ಲಾಸ್ಟ್ ಅಲ್ಲಿ ಆಗ್ತದೆ. ಈ ವರ್ಷ ಉಂಟು,
0: ಈ ವರ್ಷ ಬರ್ತೇನೆ ಖಂಡಿತ. ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ, ಯಾರು ಮಾತಾಡೋದು?
2: ಸರ್, ನಾನು ಹೇಮಂತ್ ಅಂತ ಸರ್, ಬೆಂಗಳೂರಿಂದ.
0: ಹೇಮಂತ್ ಬೆಂಗಳೂರಿಂದ ಹೇಳಿ ಹೇಮಂತ್ ಅವರೇ. ಒಬ್ಬಳು ಹರಿಕಥೆ ಸಂಕೀರ್ತನೆ ಮಾಡೋರು ಹಾಗೆ ಏನು ಯೋಗದವರು ಇದ್ದಾರೆ. ನಿಮ್ಗೆ ಕೂಡ ಒಂದು ಯೋಗ ಕರೆ ಸಿಕ್ಕಿದೆಯೋ?
2: ಸರ್, ನನಗೆ ಹರಿಕಥೆ ತುಂಬಾ ಇಷ್ಟ ಆಯ್ತು ಸರ್.
0: ಹೌದಾ?
2: ಹಾ, ನನ್ಗೆ ಹರಿಕಥೆ ಅಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ. ನಾನು 5 ಇಯರ್ಸ್ ಹುಡುಗ ಇದ್ದಾಗಿಂದ ಹರಿಕಥೆ ಕೇಳ್ತೀನಿ. ನನ್ಗೆ ಇವಾಗ 20 ಇಯರ್ಸ್, ಅದು ಹರಿಕಥೆ ನಂಗೆ ತುಂಬಾ ಇಷ್ಟ ಸರ್.
0: ಹೇಮಂತ್ ಅವರೇ, ಪರಿಚಯ ಇದೆ
2: ಸರ್?
0: ಪರಿಚಯ ಇದೆ ನಮ್ಮ ಅಪರ್ಣವರದು?
2: ಇಲ್ಲ ಸರ್, ಫಸ್ಟ್ ಟೈಮ್ ಕೇಳಿದ್ದು.
0: ಹಾ, ನೀವು ಕೇಳಿದ್ದು ಫಸ್ಟ್. ಓಕೆ, ಮಾತಾಡಿ ಮಾತಾಡಿ ಮಾತಾಡಿ ಅಪರ್ಣ ಅವ್ರ ಜೊತೆ. ಓಕೆ ಮಾತಾಡಿ.
2: ಹಲೋ
1: ಹಲೋ,
2: ಹಾ ಹೇಳಿ ಮ್ಯಾಮ್. ನಮಸ್ಕಾರ ಮ್ಯಾಮ್.
1: ನಮಸ್ತೆ,
2: ನನ್ನ ಹೆಸರು ಹೇಮಂತ್ ಅಂತ ಮ್ಯಾಮ್.
1: ಚೆನ್ನಾಗಿದ್ದೀರಾ?
2: ಹಾ, ಚೆನ್ನಾಗಿದ್ದೀನಿ ಮ್ಯಾಮ್. ನೀವು ಚೆನ್ನಾಗಿದ್ದೀರಾ?
1: ಹಾ, ನಾನು ಚೆನ್ನಾಗಿದ್ದೇನೆ.
2: ಹರಿಕತೆ ತುಂಬಾ ಇಷ್ಟ ಆಯ್ತು ಮ್ಯಾಮ್, ಚೆನ್ನಾಗಿತ್ತು.
1: ಥ್ಯಾಂಕ್ ಯು.
2: ಇನ್ನಾದರೂ ಬೇರೆ ಆದವರು ಹರಿಕತೆ ಅಂತ ಹೇಳಿ ಮ್ಯಾಮ್?
0: ಇಲ್ಲ, ಸಮಯ ಇಲ್ಲ ನೋಡಿ. ಇನ್ನೊಮ್ಮೆ ಅವ್ರದ್ದು ಬಂದು ಇಲ್ಲಿ ರೆಕಾರ್ಡ್ ಮಾಡ್ತೇವೆ ಆಯ್ತಾ? ಇನ್ನು ನಮ್ಮ ಸಾರಂಗನಲ್ಲಿ ಅವರ ಹರಿಕತೆ ಎಲ್ಲ ಪ್ರಸಾರ ಮಾಡ್ತೇವೆ ಆಯ್ತಾ?
2: ಓಕೆ ಸರ್,
0: ಕರೆ ಮಾಡೋದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್.
0: ಓಕೆ, ತುಂಬಾ ಖುಷಿ ಪಟ್ಟಿದ್ದಾರೆ ನಿಮ್ಮ ಹರಿಕತೆ ಕೇಳಿಕೊಂಡು. ಓಕೆ, ಹಾಗೆ ಕೇಳುಗರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ ನಮ್ಮ ಅಪರ್ಣ ಅವರ ಜೊತೆ. ನೋಡಿ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ನಮಸ್ತೆ ಸರ್, ಜಯಪ್ರಕಾಶ್ ಶಿಕ್ಕೂರ್ ಮಾತಾಡೋದು.
0: ನಮಸ್ತೆ ಜಯಪ್ರಕಾಶ್ ಅವರೇ.
3: ಅಪರ್ಣ ನಮಸ್ತೆ.
1: ನಮಸ್ತೆ.
3: ತುಂಬಾ ಖುಷಿ ಆಯ್ತು ಮುದ್ದಾದ ಮಾತು ಕೇಳಿ ಅಪರ್ಣದು.
1: ಥ್ಯಾಂಕ್ ಯು.
3: ಗಮಕ, ಭಕ್ತಿಗೀತೆ ಮತ್ತು ಅದೆಲ್ಲಕ್ಕಿಂತ ಹರಿಕತೆ ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು.
3: ಅಭಿನಯದ ಮಾತು ಉಂಟಲ್ಲ, ಅದು ಅಭಿನಯದ ಮಾತು ಬಹಳ ಖುಷಿ ಆಯ್ತು ಕೇಳಲಿಕ್ಕೆ. ನೋಡುವಾಗ ಇನ್ನೂ ಚೆಂದ ಆಗ್ತಿತ್ತು. ಒಮ್ಮೆ ನೋಡ್ಬೇಕು ಅಪರ್ಣ ಹರಿಕತೆ ಮಾಡುವುದನ್ನು.
0: ಥ್ಯಾಂಕ್
1: ಯು
3: ಸರ್. ಹರಿಕತೆ ಒಂದು ಪ್ರಸಾರ ಮಾಡಿ ಸರ್ ಅಪರ್ಣದು.
0: ಅಪರ್ಣ ಒಂದು ಹರಿಕತೆ ಇದೆ, ರೆಕಾರ್ಡ್ ಇದೆ, ಇದ್ರೆ ಖಂಡಿತ ಪ್ರಸಾರ ಮಾಡಿದ್ರೆ.
3: ಸರಿ, ಅಪರ್ಣ ತುಳು ಬರ್ಪುಣೆ. ಅಪರ್ಣ
0: ತುಳು ಬರ್ಪುಣೆ?
3: ತುಳು ಬರ್ಪುಣೆ
1: ಇಲ್ಲ
3: ಇಲ್ವಾ? ಪರವಾಗಿಲ್ಲ, ತುಂಬಾ ವೇದಿಕೆ ಸಿಗ್ಲಿ ಎಲ್ಲ ಗುರುಗಳಿಗೆ, ಅಪರ್ಣಾಳ ಗುರುಗಳಿಗೆ, ಶಿಕ್ಷಕರಿಗೆ, ತಂದೆ ತಾಯಿಗೆ ಎಲ್ಲ ಧನ್ಯವಾದ. ಇಷ್ಟು ಒಳ್ಳೆ ಪ್ರತಿಭೆಯನ್ನು ಜನರಿಗೆ ಕೊಟ್ಟದ್ದಕ್ಕೆ, ಸಮಾಜಕ್ಕೆ ಕೊಟ್ಟದ್ದಕ್ಕೆ ಆಯ್ತಾ? ಒಳ್ಳೇದಾಗ್ಲಿ ಅಪರ್ಣ.
1: ಥ್ಯಾಂಕ್ ಯು,
0: ಧನ್ಯವಾದಗಳು.
3: ಸರಿ ಸರ್, ಆಯ್ತಾ?
0: ಓಕೆ ನೋಡಿ, ನೀವು ಅಷ್ಟು ದೂರದಿಂದ ಬಂದು ನಮ್ಮ ಕೇಳುಗರನ್ನು ಕೂಡ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ. ನಿಮಗೆ ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
4: ಹಲೋ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
4: ಅಶೋಕ್ ಮಂಗಳದೇವಿ.
0: ಅಶೋಕ್ ಮಂಗಳದೇವಿ ಮಾತಾಡಿ ಅಪ್ಪನ ಅವ್ರ ಜೊತೆ.
4: ಅಪ್ಪರಣ್ಣ ನಮಸ್ತೆ.
1: ನಮಸ್ತೆ.
4: ನಮ್ಮ ಭಕ್ತಿ ಗೀತೆ ಮತ್ತೆ ನಮ್ಮ ಮಾತು ಎಲ್ಲಕ್ಕಿಂತ ನಮ್ಮ ಮಾತು ಒಳ್ಳೆದುಂಟು. ಮತ್ತೆ ಹರಿಕತೆ ಬಾರಿ ಚೆನ್ನಾಗಿದೆ.
1: ಥ್ಯಾಂಕ್ ಯು.
4: ನಮ್ಮ ಸ್ಟುಡಿಯೋಗೆ ಬಂದು ನಮ್ಮೆಲ್ಲರಿಗೂ ಪರಿಚಯ ಮಾಡಿದ ನಮ್ಮ ಎಡ್ವರ್ಡ್ ಲೋಬರ್ ಅವರಿಗೆ ಮತ್ತೆ ನಿಮ್ಗೆ ತುಂಬಾ ಧನ್ಯವಾದಗಳು.
1: ಥ್ಯಾಂಕ್ ಯು.
4: ಮತ್ತೆ ದೇವರು ಒಳ್ಳೇದು ಮಾಡ್ಲಿ ಆಯ್ತಾ?
0: ಓಕೆ, ಧನ್ಯವಾದಗಳು. ಓಕೆ ನೋಡಿ, ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮ ಕೇಳುಗರು ನಿಮಗೆ, ಆದರೆ ಕರೆಗಳು ಬರ್ತಾ ಇವೆ. ಓಕೆ, ಹಲೋ ನಮಸ್ತೆ.
5: ಹಲೋ ನಮಸ್ತೆ.
0: ನಮಸ್ತೆ.
1: ನಮಸ್ತೆ.
5: ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಗರ್ ಅಂತ ಹೇಳಿ. ನಮಸ್ತೆ ಪುಟಾಣಿ.
1: ನಮಸ್ತೆ.
5: ನಿಮ್ದು ಹಾಡೆಲ್ಲ ಕೇಳಿದ್ದೆ, ತುಂಬಾ ಖುಷಿ ಆಯ್ತು. ದಾಸನ ಮಾಡಿಕೊಂತ ಭಾರಿ ಖುಷಿ ಆಯ್ತು ನಂಗೆ ಕೇಳಿ. ದಾಸರೇ ಬರ್ಬಹುದಂತ ಹಾಗೆ ಮತ್ತೆ ಹರಿಕಥೆ ತುಂಬಾ ಇಷ್ಟ ಆಗಿದೆ ನನಗೆ. ನನಗೆ ಕೂಡ ಹರಿಕಥೆ ಅಂದ್ರೆ ತುಂಬಾ ಇಷ್ಟ. ಗುರುರಾಜಲು ನಾಯ್ಡು ಹಾಗೆ ಹೆಸರು ತರ್ಬೇಕು ನೀವು.
1: ಹಲೋ
5: ಆಯ್ತಾ. ಮತ್ತೆ ಎಲ್ಲರೂ ಈಗ ಈ ಸಿನಿಮಾ ಹಾಡುಗಳಿಗೆಲ್ಲ ಅಂಟಿಕೊಂಡಿರುವಾಗ ನೀವೊಂದು ಇದನ್ನೆಲ್ಲ ಆಡಿ ನಮ್ಗೆಲ್ಲ ತುಂಬಾ ರಂಜಿಸಿದಿರಿ. ಧನ್ಯವಾದ ನಿಮ್ಗೆ. ಒಳ್ಳೇದು ಮಾಡ್ಲಿ ಆಯ್ತಾ, ಒಳ್ಳೆ ವೇದಿಕೆ ಎಲ್ಲ ಸಿಗ್ಲಿ. ಆಯ್ತು ಆಯ್ತು, ಥ್ಯಾಂಕ್ ಯು.
0: ಧನ್ಯವಾದಗಳು ಕುಸುಮಕ್ಕರ್ ಅವರೇ. ಓಕೆ, ಹಾಗೆ ಕರೆಗಳು ಕೂಡ ಬರ್ತಾ ಇವೆ, ಆದರೆ ಸಮಯ ಸ್ವಲ್ಪ ಕಡಿಮೆ ಇದೆ. ಹಾಗೆ ಕಾಸರಗೋಡಿನ ಒಂದು ಪ್ರತಿಭೆ, ಕಾಸರಗೋಡಲ್ಲಿ ಹಲವಾರು ಪ್ರದರ್ಶನ ನೀಡಿದ್ದೀರಾ. ಎಷ್ಟು ಸಾಮಾನ್ಯವಾಗಿ ಪ್ರದರ್ಶನ ಇಟ್ಟಿದ್ದೀರಾ ಯೋಗದ ಮತ್ತೆ ಹರಿಕತ್ತಿದ್ದು?
1: ತುಂಬಾ ಕಟ್ಟಿದೆ,
0: ತುಂಬಾ ಕಟ್ಟಿದ್ದೀರಾ. ಓಕೆ, ಹೇಗೆ ಅಲ್ಲಿ ಜನ ಇಲ್ಲ ನಿಮಗೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ? ತುಂಬಾ ಬಿಜಿ ಆಗಿರ್ತೀಯಾ?
1: ಏಪ್ರಿಲ್ ಮೇ ಬಂದಾಗ ತುಂಬಾ ಇರ್ತದೆ ಪ್ರೋಗ್ರಾಮ್ಸ್ ಎಲ್ಲ.
0: ಓಕೆ, ಹಲೋ ನಮಸ್ತೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ.
6: ನಮಸ್ತೆ ಸರ್, ಹೇಗಿದ್ದೀರಾ? ಎರಡು ವರ್ಷ ಸರ್. ಇವತ್ತು ಅಪರ್ಣ ಅವರ ಒಂದು ಹರಿಕತೆ ಕೇಳಿ ತುಂಬಾ ಖುಷಿ ಆಯ್ತು. ಬೆಂಗಳೂರಿನಿಂದ ದಾಮೋದರ್ ಅಂತ ಹೇಳಿ ಮಾತಾಡಿದ್ರು.
0: ದಾಮೋದರ್ ಅವರ?
6: ಹೌದು,
0: ಬೆಂಗಳೂರಿನಿಂದ. ಮಾತಾಡಿ ಮಾತಾಡಿ ಮಾತಾಡಿ.
6: ನಮಸ್ತೆ ನಮಸ್ತೆ ಅಪರ್ಣ.
1: ನಮಸ್ತೆ,
6: ಹೇಗಿದ್ದೀರಾ? ಮತ್ತೆ
1: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
6: ನಾವು ಚೆನ್ನಾಗಿದ್ದೇವೆ, ನಾವು ಬೆಂಗಳೂರಲ್ಲಿ ಇದ್ದೇವೆ. ಆದ್ರೂ ನಿಮ್ಮ ಭಕ್ತಿಗೀತೆ ಮತ್ತೆ ಹರಿಕತೆ ಕೇಳಿ ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು.
6: ಒಳ್ಳೆಯ ವೇದಿಕೆಯಲ್ಲಿ ಸಿಗ್ಲಿ ನಿಮಗೆ, ನಮ್ಮದೊಂದು ಆರೈಕೆ. ತುಳು ಭಕ್ತಿಗೀತೆ ಬರುತ್ತಾ?
1: ಭಕ್ತಿಗೀತೆ ಬರಲ್ಲ, ತುಳು ಇಲ್ಲ.
0: ಇಲ್ಲ, ಕನ್ನಡ ಮಾತ್ರ.
6: ಹೌದಾ?
0: ಓಕೆ ದಾಮಲ್ಲ.
6: ಆಯ್ತು ಆಯ್ತು ಆಯ್ತು.
0: ಓಕೆ, ಸಮಯ ಆಗ್ತಾ ಬಂದಿದೆ. ಆದರೆ ಭಗವದ್ಗೀತೆದೆಲ್ಲ ಪಾರಾಯಣ ಮಾಡ್ತೀಯಾ? ಹಾಗೆ ಬೇರೆ ಬೇರೆ ಒಂದು ಭಗವದ್ಗೀತೆ ಪಾರಾಯಣ ಅಂದ್ರೆ ಎಲ್ಲೆಲ್ಲ ನಿಮಗೆ ಅವಕಾಶ ಸಿಕ್ಕಿದೆ ದೇವಸ್ಥಾನದಲ್ಲಿ?
1: ಒಬ್ಬನೇ ಅಲ್ಲ ಪಾರಾಯಣ, ಎಲ್ಲರೂ ಒಟ್ಟಿಗೆ
0: ಒಟ್ಟಿಗೆ
1: ಮಾಡ್ತೀರಿ? ನಮ್ಮ ಸಂಸ್ಥೆಯ ಎಲ್ಲರೂ
0: ಟೀಮ್ ಎಲ್ಲ ಮಾಡ್ತೀರಿ? ಓಕೆ ಓಕೆ. ಕಲೋತ್ಸವಗಳಲ್ಲಿ ಕೂಡ ಭಾಗವಹಿಸ್ತಾ ಇದೆಯಾ? ಏನೆಲ್ಲ ಕಲೋತ್ಸವದಲ್ಲಿ ಏನೆಲ್ಲ ಪ್ರದರ್ಶನ ಕೊಟ್ಟಿದೆ?
1: ಕಲೋತ್ಸವದಲ್ಲಿ
0: ಹರಿಕತೆ ಎಲ್ಲ?
1: ಹರಿಕತೆ ಇಲ್ಲ, ಸಂಗೀತ ಮತ್ತೆ ಕಂಠಪಾಠ ಮತ್ತೆ ಗ್ರೂಪ್ ಸಾಂಗ್ಸ್, ಕಾವ್ಯಲಾಪನೆ ಮತ್ತೆ
0: ಫ್ಯೂಚರ್ ಅಲ್ಲಿ ಏನಾಗಬೇಕಂತ ಇದೆಯಾ?
1: ಫ್ಯೂಚರ್ ಅಲ್ಲಿ ಟೀಚರ್.
0: ಟೀಚರ್ ಆಗಿ ಇದು ಏನು ಹರಿಕತೆ ಅದೆಲ್ಲ ಮುಂದುವರಿಸ್ಲಿಕ್ಕಿಲ್ವಾ? ಹಾಡ್ಲಿಕ್ಕೆ ಸಿಂಗರ್ ಎಲ್ಲ ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ಯಾ? ಆರ್ಕೆಸ್ಟ್ರಾಗಳಲ್ಲಿ ಹಾಡಲಿಲ್ಲ, ಕಾರ್ಯಕ್ರಮ ಹೀಗೆ ಹಾಡಿದ್ಯಾ? ಕರೋಕೆ ಮಾಡಿ ಕಲಿಬೇಕಷ್ಟೇ. ಓಕೆ,
1: ಹಾಡ್ತೇನೆ ಯೂಟ್ಯೂಬ್ ಅಲ್ಲಿ ನೋಡಿ. ಮನೆಯಲ್ಲಿ ಅಷ್ಟೇ.
0: ನಮ್ಮ ಅಪರ್ಣಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? ಹಲೋ ನಮಸ್ತೆ.
7: ಹಲೋ ನಮಸ್ತೆ ಸರ್.
0: ನಮಸ್ತೆ
7: ನಮಸ್ತೆ ನಮಸ್ತೆ
1: ನಮಸ್ತೆ.
7: ಹೇಗಿದ್ಯಾ?
1: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ?
7: ನಾನು ಚೆನ್ನಾಗಿದ್ದೇನೆ. ತುಂಬಾ ಚೆನ್ನಾಗಿ ಹೇಳಿದ್ದೆ ಹರಿಕತೆ ಎಲ್ಲ, ತುಂಬಾ ಖುಷಿ ಆಯ್ತು ಕೇಳಿ. ಆಯ್ತು ಸರ್, ಚೆನ್ನ ಉಂಟು. ಯೋಗ ಎಲ್ಲ ಡೈಲಿ ಮಾಡ್ತೀಯಾ? ಬೆಳಿಗ್ಗೆ ಬೇಗ ಎದ್ದು
1: ಮಾಡ್ದಾ? ಸಂಜೆ
7: ಸಂಜೆಯಾ? ಆಯ್ತು ಬಿಟ್ಟ, ಇನ್ನಷ್ಟು ವೇದಿಕೆ ಸಿಗ್ಲಿ ನಿಂಗೆ ಅಂತ ಕಾರಿಸ್ತೇನೆ. ಟೈಮ್ಸ್ ಆಯ್ತಲ್ಲ.
0: ಧನ್ಯವಾದಗಳು. ಓಕೆ, ಹಾಗೆ ನಾಡ್ದು ಶನಿವಾರ ಯೋಗ ದಿನ ಎಲ್ಲ ಕಾರ್ಯಕ್ರಮ ಇದೆಯಾ?
1: ಉಂಟು.
0: ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ? ಎಲ್ಲೆಲ್ಲ ಪ್ಲಾನ್ ಆಗಿದೆ ಸೆಲೆಬ್ರೇಟ್? ನಿಂದು
1: ಶಾಲೆಯಲ್ಲಿ?
0: ಶಾಲೆಯಲ್ಲಿ
1: ಮಾಡ್ತೀವಿ, ಶಾಲೆಯಲ್ಲಿ. ಮತ್ತೆ ವಾಮಂಜೂರಲ್ಲಿ.
0: ಹಾಗೆ ನಿನ್ನ ಊರಿನ ಬಗ್ಗೆ ಏನು ಹೇಳ್ತೀರಿ? ಸಾನೂರು,
1: ಪಾನೂರು.
0: ಹಾ, ಪಾನೂರು ಪಾನೂರು ಹೇಳಿ.
1: ಪಾಣೂರಲ್ಲಿ ನನಗೆ ತುಂಬ ಜನ ಪ್ರೋತ್ಸಾಹ ನೀಡ್ತಿದ್ರು, ಹಾಗೂ ಕರೆದು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ರು.
0: ಓಕೆ ಓಕೆ. ಹಾಗೆ ಹೇಗಿದೆ ಊರು? ಚೆನ್ನಾಗಿದೆ, ಅದೆಲ್ಲ ಸಪೋರ್ಟ್ ಇದೆ. ಓಕೆ, ರಿಸಲ್ಟ್ ಹೇಗೆ ಬಂದಿದೆ
1: ಈ
0: ಸರಿ ಶಾಲೆಯಲ್ಲೆಲ್ಲ? ರಿಸಲ್ಟ್ ಹೇಗೆ ಬರ್ತದೆ? ಎಷ್ಟು ಮಾರ್ಕ್ಸ್? 100
1: ಮಾರ್ಕ್ ಗೊತ್ತಾಗೋದಿಲ್ಲ. ಎ ಗ್ರೇಡ್ ಬರ್ತದೆ.
0: ನಿಮಗೆ ಗ್ರೇಡ್ ಕೊಡ್ತಾರ? ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
8: ಹಾಂ ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು?
8: ರಮೇಶ್ ಅನ್ನು.
0: ರಮೇಶ್ ಅನ್ನು,
8: ಕಡಬ, ಪುತ್ತೂರು ಕಡಬ.
0: ಹಾಂ ಹೇಳಿ.
8: ಸರ್, ಅದು ಮೇಡಮ್ ಕಡೆ ಕೊಡಿದ್ರಿ.
0: ಅಪರ್ಣ ಅವರು.
8: ಹ್ಮ್,
0: ಮಾತಾಡಿ.
1: ನಮಸ್ತೆ.
8: ಹಲೋ ಮ್ಯಾಮ್.
1: ನಮಸ್ತೆ.
8: ಓ ಮ್ಯಾಮ್, ನಿಮ್ಮ ಹರಿಕತೆ ತುಂಬಾ ಚೆನ್ನಾಗಿ ಬಂತು.
1: ಥ್ಯಾಂಕ್ ಯು.
8: ಓ ಮ್ಯಾಮ್, ತುಂಬಾ ಅದ್ಭುತವಾಗಿ ಆಡಿದ್ದೀರಾ.
1: ಥ್ಯಾಂಕ್ ಯು.
8: ಓ ಮ್ಯಾಮ್, ಪೌರಾಣಿಕ ಕಥೆಗಳು ಯಾವ ರೀತಿ ಇರಬೇಕು ಹಂಗೆ ಆಡಿದ್ದೀರಾ ಮ್ಯಾಮ್, ತುಂಬಾ ಅದ್ಭುತವಾಗಿದೆ.
1: ಥ್ಯಾಂಕ್ ಯು.
8: ಓಕೆ ಮ್ಯಾಮ್.
0: ಓಕೆ, ಧನ್ಯವಾದಗಳು.
8: ಓಕೆ ಸರ್. ಥ್ಯಾಂಕ್ ಯು.
0: ಓಕೆ, ಇನ್ನು ಕೂಡ ಮಾತಾಡಬೇಕಿತ್ತು, ಆದರೆ ಸ್ವಲ್ಪ ಸಮಯ ಬರುವಾಗಲೇ ತಡ ಆಯ್ತಲ್ಲ. ಇವತ್ತು ಸಾರಂಗಿಗೆ ಬಂದಿದೆಯಾ? ಖಂಡಿತ ಇನ್ನೊಮ್ಮೆ ಬಾ, ಇನ್ನೊಮ್ಮೆ ಮಾತಾಡುವ. ಹಾಗೆ ಹೇಗನ್ಸ್ತು ಇವತ್ತು ಸಾರಂಗಿಗೆ ಬಂದು?
1: ಖುಷಿ ಆಗ್ತದೆ.
0: ಖುಷಿ ಆಗ್ತದ? ಓಕೆ, ಸ್ವಲ್ಪ ಬೇಗ ಬರಬೇಕಿತ್ತು ಅಲ್ಲ ಅನಿಸ್ತದೆ ಈಗ? ಸಮಯ ಆಗ್ತಾ ಬಂದಿದೆ, ಏನು ಮಾಡೋದು. ಓಕೆ, ಇಷ್ಟು ಹೊತ್ತು ನಮ್ಮ ಸಾರಂಗಿ ಬಂದಿದೆಯಾ? ಕೊನೆಯದಾಗಿ ಒಂದು ಚಿಕ್ಕ ಯಾರು ಏನಾದರೂ ಹಾಡು ಇದೆ, ಏನಿದೆ ಹಾಡೋದಾದರೆ? ಹಾಡಿನೊಂದಿಗೆ ಕಾರ್ಯಕ್ರಮ ಮುಗಿಸುವ
1: ತಮಿಳು ಸಾಂಗ್.
0: ಸಾ
1: ಸಾ ಸಾ ಸಾ ನಿ ಸರಿ ಸಪ ಮ ಪ ದ ದ ಸ ನಿ ಪ

0: ಭಾಳ ಚೆನ್ನಾಗಿ ಸುಶ್ರಾವ್ಯವಾಗಿ ಭಕ್ತಿಪೂರ್ಣವಾಗಿ ಹಾಡಿದ್ದೆ. ಭಾಳ ತಮಿಳು ಹಾಡಂತೂ ಬಹಳ ಅಷ್ಟೊಂದು ತಮಿಳು ಸುಶ್ರಾವ್ಯವಾಗಿ ಭಾಳ ಅರ್ಥಪೂರ್ಣವಾಗಿತ್ತು ಹಾಡು ಕೂಡ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ, ಹೃದಯ ರಾಗದಲ್ಲಿ ಭಾಗವಹಿಸೋಕ್ಕೆ, ಎಲ್ಲ ಸಾರಂಗ ಕೇಳುಗ ಬಾಂಧವರ ಪರವಾಗಿ, ನಮ್ಮ ಸಾರಂಗಿನ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ ಕೇಳುಗರೆ, ಇವತ್ತಿನ ಹೃದಯ ರಾಗ ಕಾರ್ಯಕ್ರಮ ಅಪರ್ಣಾ ಇವರ ಜೊತೆ. ಮುಂದಿನ ವಾರದ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುನಾಡು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಗಾಂಧೀಜಿ ಬಗ್ಗೆ ಚಿಂತನೆ ಈಗ ಹಿಂದೆಂದಿಗಿಂತ ಹೆಚ್ಚು ಅಗತ್ಯ ಆಗಿದೆ ಅನ್ಸುತ್ತೆ. ನನಗೆ ಎಷ್ಟೋ ಸಲ ದುಃಖ ಉಂಟು, ನೋಡೋಕ್ಕಾಗಲಿಲ್ಲಲ್ಲ ನಮಗೆ ಅಂತ. ನೆಹರು ಈ ಮಹಾತ್ಮ ಡಿ ಜಿ ತೆಂಡೂಲ್ಕರ್ ಬರೆದಂಥ 8 ಸಂಪುಟಗಳ ಪುಸ್ತಕ ಏನಿದೆ ಅದಕ್ಕೆ ಮುನ್ನುಡಿ ಬರೆದಾಗ ಒಂದು ಮಾತನ್ನು ಬರೀತಾರೆ. ಆ ಮಾತನ್ನು ತುಂಬ ಇಷ್ಟ. ಗಾಂಧಿ ಅಷ್ಟೇ ದೊಡ್ಡವನಲ್ಲದ ಯಾವ ವ್ಯಕ್ತಿಯೂ ಕೂಡ ಗಾಂಧಿ ಜೀವನ ಕುರಿತು ಬರೆಯಲು ಶಕ್ತನಾಗಲಾರ ಅಂತ. ಅವರಷ್ಟು ದೊಡ್ಡವರು ಆಗದೊರ್ತು ಅವ್ರ ಬಗ್ಗೆ ಬರೆಯೋಕೆ ಸಾಧ್ಯ ಇಲ್ಲ ಅಂತ. ನಾನು ಮುಂದೆ ಸ್ವಲ್ಪ ಸೇರಿಸ್ತೇನೆ, ಅವರ ಜೀವನದ ಹಾಗೂ ಸಾಧನೆಯ ಬಗ್ಗೆ ಮಾತನಾಡೋದು ಕೂಡ ಅಷ್ಟೇ ಕಷ್ಟದ ಕೆಲಸ ಆಗ್ತದೆ. ಯಾವ ದೃಷ್ಟಿಯಿಂದ ನೋಡೋದು ನಾನು ಅವ್ರನ್ನ? ರಾಮಸ್ವಾಮಿಯವರು ಚೆನ್ನಾಗಿ ಹೇಳಿದರು, ಬರೀ ರಾಜಕಾರಣಿ ಅಂತ ನೋಡಿದ್ರೆ ಒಂದು ಜೀವನದ ಒಂದು ಸಣ್ಣ ಭಾಗ ಆಯಿತು. ಅವ್ರು ಮಾಡಿದಂಥ ಸಾಧನೆಗಳ ಪಟ್ಟಿಯನ್ನು ಪರಿಶ್ರಮವನ್ನು ಗಮನಿಸಿದಾಗ ರಾಜಕಾರಣ ಒಂದು ಸಣ್ಣದು ಅಂತ ಅನಿಸುತ್ತೆ. ಮನುಷ್ಯ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನೆ ಹೋಗಬೇಕಾದ್ರೆ ಅಂತ. ಕೆಲವರು ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾರೆ, ಕೆಲವರು ಹೋಗುವ ಇರೋ ಹೆಜ್ಜೆಯನ್ನು ಕೂಡ ಅಳಿಸಿ ಹೋಗ್ತಾರೆ ಅಂತ. ನಾನು ಈ ಮಾತಾಡಬೇಕಾದ್ರೆ ಯಾಕೆ ಆಯ್ಕೊಂಡೆ ಈ ವಿಷಯವನ್ನು ಅಂತ ತಮಗೆ ತಿಳಿಸ್ಬೇಕು. ನನ್ನ ಕಣ್ಣು ಮುಂದೆ 2 ಚಿತ್ರ ಬರ್ತಾ ಇದೆ. ನಾನು ಗಾಂಧಿಯವ್ರ ಬಗ್ಗೆ ಅಥಾರಿಟಿ ಅಂತಲ್ಲ, ತುಂಬ ಆಳವಾಗಿ ತಿಳ್ಕೊಂಡಿದ್ದೇನೆ ಅಂತಲ್ಲ, ಆದರೆ 2 ಚಿತ್ರ ನನ್ನ ಕಣ್ಣು ಮುಂದೆ ನಿಂತದಲ್ಲ. ಮೊದಲೇದು ನನ್ನ ಬಾಲ್ಯದಲ್ಲಿ ಹಾಗೂ ಬೆಳೀತಿರಬೇಕಾದ್ರೆ ನಾನು ಕಂಡಂಥ ಅನೇಕ ಜನ ಹಿರಿಯರು ಮಹಾನುಭಾವರು ನನ್ನ ಮನಸ್ಸಿನ ಮೇಲೆ ಬಿತ್ತಿದಂಥ ಗಾಂಧಿ ಚಿತ್ರ ಒಂದಿದೆ. ತುಂಬ ದೊಡ್ಡ ದೊಡ್ಡವರು, ಅವ್ರ ಹೆಸರುಗಳನ್ನು ಹೇಳ್ತೇನೆ, ಅವ್ರು ಏನು ನನ್ನ ಮನಸ್ಸಿನ ಚಿತ್ರ ಹಾಕಿದರು ಗಾಂಧಿದು ಅದು ಒಂದಾದರೆ, ಇನ್ನೊಂದು ಈಗ ಪತ್ರಿಕೆಗಳು ಬರ್ತಿರೋ ಹಾಗೆ ನಮ್ಮ ಕಾಲೇಜು ಮಕ್ಕಳಿಗೆ ಗಾಂಧೀಜಿ ಬಗ್ಗೆ ಏನು ಕಲ್ಪನೆ ಸಿಗ್ತಾ ಇದೆ ಅನ್ನುವಂಥ ಇನ್ನೊಂದು ಚಿತ್ರ ನನ್ನ ಮನಸ್ಸಲ್ಲಿದೆ. 2 ಚಿತ್ರ ನನ್ನ ಮುಂದಿದೆ. ಈ ಎರಡರ ನಡುವಿರುವಂಥ ಅಗಾಧ ವ್ಯತ್ಯಾಸ ನನ್ನ ಮನಸ್ಸನ್ನು ಕಲಕಿದೆ. ನಾನು ಬಾಲಕನಾಗಿದ್ದಾಗ ಏನು ಚಿತ್ರ ನನ್ನ ಮನಸ್ಸಲ್ಲಿ ಕಂಡರಿಸಿದ್ರೋ ಹಿರಿಯರು ಮಹಾನುಭಾವರನ್ನ ಕಂಡಂಥವ್ರು ಎಲ್ಲರೂ, ಆ ಚಿತ್ರ ಒಂದು ಕಡೆ ಆದರೆ ಈಗ ಮಕ್ಕಳು ಮಾತಾಡ್ತಿರುವಂಥದ್ದು, ಪತ್ರಿಕೆಗಳಲ್ಲಿ ಬರ್ತಿರುವಂಥದ್ದು, ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡು ಅವರು ಬರೀತಿರುವಂಥದ್ದು ನೋಡಿದಾಗ ಈ ಚಿತ್ರ ಒಂದು ಬೇರೆ ಅನ್ನಿಸ್ತಾ ಇದೆ. ತುಂಬ ವ್ಯತ್ಯಾಸ ಕಾಣಿಸಿದಾಗ ಮನಸ್ಸು ಕಲ್ಕತ್ತೆ.

0: You're listening to Radio Sarang, 107.8 FM.
1: ಮನೆಯಲ್ಲಿ ಸಂಸ್ಕೃತಿ ಬಗ್ಗೆ ಹೇಳಿದೆ ನಾನು. ಪರಿಸರದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ವಿಷಯ ಮರ್ತುಬಿಟ್ಟೆ ನಾನು ಹೇಳ್ಬೇಕಾದ್ರು. ಪರಿಸರ ಸೃಷ್ಟಿ ನಾವೇ ಮಾಡ್ಬೇಕಲ್ಲ. ಒಂದು ಸಣ್ಣ ಪ್ರಯೋಗ ಮಾಡೋಣ, ನನಗೆ ಬಹಳ ಆಸಕ್ತಿ ಇರುವಂತ ಪ್ರಯೋಗ ಅದು. ಇಲ್ಲಿ ಮಾಡೋಣ, ಪ್ರಯೋಗ ಮಾಡ್ಬೋದಾ? ಒಂದು 30 ಸೆಕೆಂಡಲ್ಲಿ ಆಗುವಂತ ಪ್ರಯೋಗ. ಎಲ್ಲರೂ ಬಲಗೈ ಖಾಲಿ ಇಟ್ಕೊಳ್ಳಿ. ಪೆನ್ನು, ಪೆನ್ಸಿಲು, ಸ್ಕೇಲು ಅದೇನು ಬೇಡ, ಅದೇನಿರಲ್ಲ. ಪೆನ್, ಪೆನ್ಸಿಲ್, ಮೊಬೈಲ್ ಆದರೂ ಬೇಡ. ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಅರ್ಥ ಆಯ್ತಲ್ಲ? ನಾನು ಹೇಗೆ ಹೇಳ್ತೀನೋ ಅಷ್ಟೇ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಬನ್ನಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಓನ್ಲಿ 4 ಫಿಂಗರ್. ತೋರ ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನ ಎಡೆ ಕೆನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಡಿ. ನಾನು ಏನು ಹೇಳಿದ್ದೆ? 3 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ. ನನ್ನ ಮೇಲೆ ಕೂತಿರೋ ನಿಮ್ಮ ಕಡೆ ಮುಖ ಮಾಡಿ ಕೂತಿರುವಾಗ ನನ್ನ 3 ರಿಯಾಕ್ಷನ್ ಕಾಣಿಸ್ತು. ನನಗೆ 3 ರಿಯಾಕ್ಷನ್ ಕಾಣಿಸ್ತು. ನಾನು ಎಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂದವ್, ನಾನು ಇಲ್ಲಿ ಇಟ್ಕೊಂಡೆ. ಬಹಳ ಜನ ಇಲ್ಲೇ ಇಟ್ಕೊಂಡು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು. ಇನ್ನು ಕೆಲವೊಂದು ಎಲ್ಲ ಇವನ ಕೆನ್ನೆ ಅಂತಾನೆ ಇಲ್ಲಿ ಇಟ್ಕೋತಾನೆ ಇವನು, ಹಿಂಗೆ ಹಿಂಗೆ ಮಾಡಿ ಮತ್ತೆ ಅವನೇ ಇಟ್ಕೊಂಡ್ರೆ ಅದೇ ಸರಿ ಇರಬೇಕು ಅಂತ ಇಟ್ಕೊಂಡ್ರು. 3ನೇದೇ ಬುದ್ಧಿವಂತರು, ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು. ಕೆಲವರ ಗದ್ದಲದಲ್ಲಿ ಬಲಕೆನ್ನೆಗೆ ತಗೊಂಡು ಹೋಗ್ಬಿಟ್ರು ಕೆಲವರು. ಏನ್ ನಡೀತರು? 30 ಸೆಕೆಂಡಲ್ಲಿ ಮುಗಿತಿದ್ರು. ನಾನೇನ್ ಹೇಳಿದ್ದೆ? ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡಿ ಅಂತ ಹೇಳಿದ್ದೆ. ಆದ್ರೆ ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರೆ ಹೊರತಾಗಿ ಹೇಳಿದಂಗೆ ಮಾಡಲಿಲ್ಲ. ಇದು ಮನೆಯಲ್ಲಿ ನಾವೆಲ್ಲ ಪಾಲಕರು ನೆನಪಿಡಬೇಕಾದದ್ದು. ನಮ್ಮ ಮಕ್ಕಳಲ್ಲಿ ಸಂಸ್ಕೃತಿ ಬರಬೇಕಾದ್ರೆ ಮೊದಲು ನಾವು ಪಾಲಿಸ್ಬೇಕಾದ್ರೆ. ನಾವು ಇಷ್ಟೊಂದು ಶಾಲೆ ನಡೆಸ್ತೀವಿ, ಶಾಲೆಯಲ್ಲಿ ಕಂಡೀಷನ್

0: रेडियो सारंग 107.8 FM
1: ಒಂದು ಕಂಡೀಷನ್ ಹಾಕ್ತೇವೆ ನಾವು, ಎಲ್ಲ ಮಕ್ಕಳು ಮನೆಗೆ ಶಾಲೆಗೆ ಬರಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಒಂದು ಪದ್ಧತಿ ಎಲ್ಲ ಮಕ್ಕಳು ಮಾಡ್ತಾರೆ, ಲಕ್ಷಾಂತರ ಮಕ್ಕಳು ಮಾಡ್ತಾರೆ. ಒಬ್ಬರು ತಾಯಿ ನನಗೆ ಫೋನ್ ಮಾಡಿದ್ರು, ಅಳ್ತಾ ಇದ್ರು ಫೋನಲ್ಲಿ. ಯಾಕ್ರಿ ಏನಾಯ್ತು ಅಂತ ಕೇಳಿದೆ. ನನ್ನ ಮಗ ಒಂದ್ ದಿವಸ ತಪ್ಪಿಸಲ್ಲ ಸರ್, ಈಗ ದಿನ ನಮಸ್ಕಾರ ಮಾಡಿ ಹೋಗ್ತಾನೆ ಅಂದ್ರು. ದುಃಖ ಆಯ್ತಾ ಅಂತ ಕೇಳಿದೆ. ದುಃಖ ಇಲ್ಲ ಸರ್, ಮೊದಲೆಂದೂ ಮಾಡ್ತಿರ್ಲಿಲ್ಲ ಸರ್ ಅಂದ್ರು. ನಾ ಇದೆ ಎರಡು ಕಾರಣಕ್ಕೆ ಮಾಡ್ತಿರ್ಲಿಕ್ಕಿಲ್ಲ, ಮೊದಲು ಅವನು ಮಾಡು ಅಂತ ಯಾರು ಹೇಳಿರ್ಲಿಲ್ಲ. ಎರಡನೇದು ಬಹುಶಃ ನಿಮ್ಮ ಮನೆಯಲ್ಲಿ ನೀವು ದೊಡ್ಡವ್ರು ನಮಸ್ಕಾರ ಮಾಡಂಗೆ ಕಾಣಿಸಲ್ಲ, ಅರ್ಥ ಆಗುತ್ತಲ್ಲ. ಮನೆಯಲ್ಲಿ ನಾವು ದೊಡ್ಡವ್ರು ನಮಸ್ಕಾರ ಮಾಡ್ತಿದ್ರೆ ಮಕ್ಕಳಿಗೆ ಹೇಳೋ ಕಾರಣ ಇಲ್ಲ, ಆಟೋಮ್ಯಾಟಿಕ್ಲಿ ಬಂದ್ಬಿಡ್ತದೆ. ತಾವು ನೋಡಿರ್ಬೇಕು, ಮಾರ್ವಾಡಿ ಕಮ್ಯುನಿಟಿ ಒಳಗೆ ರೀಲಿ ಲೈಕ್ ದೇಮ್ ವೆರಿ ಮಚ್. ಗುಜರಾತ್ ಒಳಗೆ ಮಾರ್ಕೆಟಲ್ಲಿ ಸಿಕ್ಕರು ದೊಡ್ಡವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರ. ನಮ್ಗೆ ಯಾಕೆ ಬರಲಿಲ್ಲ ಅದು? ನಾವು ಕಾಲ ಮೇಲೆ ಕಾಲ ಮುಗಿದು ಅಪ್ಪ ಬಂದಾಗ, ಯಾಕಂದ್ರೆ ಕಲಿಸ್ಲಿಲ್ಲ ಸಣ್ಣವರಿದ್ದಾಗ. ಕಂದ ಚಿನ್ನ ಚಿಕ್ಕಂದಲ್ಲಿ ಕಲಿಸ್ಬೇಕು. ಅದಕ್ಕೆ ಹೇಳ್ತಾರೆ ಸಂಸ್ಕೃತಿ ಮಕ್ಕಳಿಗೆ ಬರಬೇಕು ಅಂತ ನಾವು ಒತ್ತಾಯ ಮಾಡೋದಾದ್ರೆ ಮೊದಲು ನಾವು ಕಲಿಸ್ಬೇಕು ಅದನ್ನು. ಈಗ ನಾನು ತಾನೇ ಮೋಸ ಮಾಡಿದ್ದೆ ನಿಮಗೆಲ್ಲರಿಗೂ. ಅಷ್ಟು ಮಂದಿ ತಪ್ಪೋದಕ್ಕೆ ಯಾರ ಕಾರಣ ಗೊತ್ತಾ? ನಾನು ಕಾರಣ. ನಾನು ಮೊದಲೇನು ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾಡಿ ಅಂದವನು. ನಾ ಯಾಕೆ ಮಾಡಬೇಕಾಗಿತ್ತು? ಸುಮ್ಮನೆ ಕೈ ಕಟ್ಕೊಂಡು ಎಡಕ್ಕೆ ನಾವು ಇಟ್ಕೊಳ್ಳಿ ಅಂದ್ರೆ ಎಲ್ಲರೂ ಕರೆಕ್ಟ್ ಕೊಡ್ತೀವಿ. ಕನ್ಯಾ ಯಾವುದು ಗದ್ದೆ ಯಾವ್ದು ಎಲ್ಲರಿಗೂ ಗೊತ್ತಿದೆ. ನಾನು ಮೊದಲು ಕೈ ಎತ್ತಿದ್ನಲ್ಲ, ಓ ಇವನು ಮಣಂಗೆ ಕಾಣಿಸ್ತಾನೆ ಅಂದ್ರೆ ನೀವು ಬೆರಳು ಸೇರಿ ಮುಷ್ಟಿ ಮಾಡಿ ನಾನು ಮಾಡಿದೆ. ಕೈ ಮುಂದೆ ತಗೊಂಡು ಬಂದಿ ತಗೊಂಡ್ಬಂದೆ, ತೋರ್ ಬೆರಳು ಚಾಚಿ ನಾನು ಚಾಚಿದೆ. ಈ ನಾಲ್ಕು ಹಂತದೊಳಗೆ ನಾನು ಹೇಳ್ದಂಗೆ ಮಾಡ್ತಾ ಬಂದೆ. ನಿಮ್ಗೆ ನನ್ನ ಮ್ಯಾಲ ಒಂಥರ ನಂಬಿಕೆ ಬಂತು, ಈ ಮನುಷ್ಯ ಹೇಳ್ದಂಗೆ ಮಾಡ್ತಾನೆ ಇವನು ಅಂತ. ಅವಾಗೇನಾಯ್ತು, ಕೇಳಿಸ್ಕೊಳ್ಳೋದು ಕಮ್ಮಿ ಮಾಡಿದ್ರು, ನೋಡೋದು ಜಾಸ್ತಿ ಮಾಡಿದ್ರು. ನಾ ತಕ್ಷಣ ಅಂದರೆ ಸೇರಿಸ್ಬಿಟ್ಟೆ, ತಕ್ಷಣ ಈ ಬೆರಳನ್ನು ಎಡಕ್ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ತಂದಿಟ್ಕೊಂಡ್ಬಿಟ್ಟೆ, ನಾವು ತಂದಿಟ್ಕೊಂಡ್ಬಿಟ್ಟೆ. ಇಷ್ಟು ಜನ ತಪ್ಪೋದಕ್ಕೆ ಯಾರ ಕಾರಣ ಗೊತ್ತಾ? ನಾನು ಕಾರಣ ಅಲ್ಲ. ಈ ಸಂಸ್ಕೃತಿ ಬಂದಾಗ ಬಹಳ ಮುಖ್ಯ ಅಂದ್ರೆ, ಮಕ್ಕಳು ಸಂಸ್ಕೃತಿ ಇಲ್ಲ ಅಂತ ಹೇಳುವಾಗ ನಾನು ಅದನ್ನು ಕಲಿಸ್ಲಿಲ್ಲ ಅನ್ನೋದು ಒಂದು ಆಗ್ತದೆ. ಆದ್ದರಿಂದ ದಯವಿಟ್ಟು ನಾವು ಮನೆಯಲ್ಲಿ ನಡೆದು ತೋರಿಸ್ಬೇಕಾಗ್ತದೆ ಮಾತಾಡಿ. ಈಗ ನಾನು ಮೋಸ ಮಾಡಿದೆ ಎಲ್ಲರಿಗೂ ನಿಮಗೆ, ಇನ್ನೊಂಥರ ಇದೇ ಥರ ಮಾಡಿದರೆ ಮೋಸ ಆಗ್ಬೋದಾ? ಯಾಕೆ ಹೇಳ್ತೀನಿ ಕೇಳಿ, ಬಹಳ ಮುಖ್ಯ ಇದು. ಇದೇ ಥರ ಇನ್ನೊಂದು ಪ್ರಯೋಗ ಮಾಡಿದರೆ ಮೋಸ ಆಗ್ಬೋದಾ? ಈಗ ತಾನೇ ಮೋಸ ಮಾಡಿದ್ದೀನಿ ನಾನು ನಿಮಗೆ, ಗಮನ ಇಟ್ಟು ನೋಡಿ, ಆಗ್ಬೋದಾ ಇಲ್ಲ? ಮೋಸ ಆಗ್ಲಿಕ್ಕಿಲ್ಲಲ್ಲ, ಚುರುಕಾಗಿದ್ದೀನಿ. ನಾವೀಗ ಒಂದು ಪ್ರಯೋಗ ಮಾಡಿಬಿಡೋಣ.

ಗುಡ್, ಸ್ವಲ್ಪ ಜೋರ ಐದು ಹಿಂಗ್ ಬರ್ಬೇಕು. ಹಾ, ರೆಡಿ ಇಟ್ಕೊಳ್ಳಿ ಕೈ. ಐದನ್ನೋ ತನಕ ಹೊಡಿಬಾರ್ದು, ಐದನ್ನ ತಡ ಮಾಡಬಾರ್ದು. ರೆಡಿ ಹೇಳ್ಕೊಳ್ಳಿ. ಒಂದು, ಓಕೆ ಓಕೆ, ರೈಟ್ ರೆಡಿ. ಒಂದು, ಎರಡು, ಮೂರು, ನಾಲ್ಕು, ಮತ್ತೆ ನಾಲ್ಕು. ಆದ್ರೂ ಚಪ್ಪಾಳೆ ಬಂತು. ಇಷ್ಟು ರಿಹರ್ಸಲ್ ಮಾಡಿಸಿದ್ಮೇಲೆ ಸಹಿತ ಯಾಕೆ ಬಂತು ಚಪ್ಪಾಳೆ? ಮತ್ತೆ ಯಾಕೆ ಬಂತು ಹೇಳಿ? ನಾಲ್ಕು ಆದ ಕೂಡಲೇ ಏನ್ ಬರಬೇಕು? ಐದು. ನಿಮ್ಗೆ ಅನಿಸ್ತು ನಾಲ್ಕು ಆದ್ಮೇಲೆ ಬರೋದು ಐದು. ನಾವು ಟ್ರೈನ್ನಲ್ಲಿ ಹೊಸಪೇಟೆ ಬಾಂಬೆ ಟ್ರೈನ್, ಲೋಕಲ್ ಟ್ರೈನ್ ನೋಡ್ಬೇಕು. ನೆಕ್ಸ್ಟ್ ಸ್ಟಾಪ್ ನಮ್ದೇ, ನೆಕ್ಸ್ಟ್ ಸ್ಟಾಪ್ ನಮ್ದೇ. ಬಾಗಿಲ ಹತ್ರ ನಿಂತ್ಕೋತೀವಿ ನಾವು. ಒಂದು ಒಂದ ಕೈ ಬಿಗಿಯಾಯ್ತು, ಎರಡು ಒಂದು ಹತ್ರ ಬಂತು, ಮೂರು ಬಂತು ಬಂತು, ನಾಲ್ಕು ಅಂದ್ಕೊಳ್ಳಿ, ಮುಂದಿನ ಸ್ಟಾಪ್ ನಮ್ದೇ, ಹೊಡಿ ಐದು ಬಂತು ಅಂತ. ನಾನು ಐದು ಅಂದೇ ಇಲ್ಲ, ಆದ್ರೂ ಕೈ ಹೋಗ್ಬಿಡ್ತು, ಪಟ್ಟಂತ ಹೋಗ್ಬಿಡ್ತು. ಇದನ್ನ ಯಾವ ಪುಸ್ತಕದಲ್ಲೂ ಸಿಗಲ್ಲ ಸ್ನೇಹಿತರೆ. ಇದನ್ನ ಅಪೇಕ್ಷಿತ ಮೌಲ್ಯ ಅಂತಾರೆ. ಮೊದಲನೇದ್ದು ನೈಜ ಮೌಲ್ಯ ಅಂತ. ಬೆಳೆಟ್ಕೊಳ್ಳೋದಿದೆಯಲ್ಲ ಗೆದ್ದದ್ಮೇಲೆ, ನಮ್ಮ ಮಕ್ಕಳು, ನಮ್ಮ ಸುತ್ತಮುತ್ತಲ ಇರುವಂತವರು ನಾವೇ ಹೇಳಿದ ಹಾಗೆ ಮಾಡ್ತಾರೆ ಅಂತ ಭ್ರಮೆಯಲ್ಲಿ ಇರೋದು ಬೇಡ. ಅವ್ರು ನಾವು ಮಾಡಿದ ಹಾಗೆ ಮಾಡ್ತಾರೆ, ಆದ್ರಿಂದ ನಾವು ಮಾಡಿ ಅವ್ರ ಸಂಸ್ಕೃತಿ ಕಲಿಸ್ಬೇಕು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ದೇರ್ ಅಂಡ್ ಇನ್ವೈಟ್ ಹಿಮ್ ಅಂತ. ಬಹಳ ಚಂದ.

0: You're listening to Radio Sarang, 107.8 FM.
1: ನಾ ಹುಡುಗರಿಗೆ ಹೇಳ್ತಿತ್ತು, ನಮ್ಮ ಹುಡುಗ ಹುಟ್ಟದಾಗಿನೇ ನೋಡಿದ್ದೀನಿ ರೀ ಇವನ್ನ ಅನ್ನಲ್ಲ, ನಾವು ಈ ಹುಡುಗನ ಹುಟ್ಟದಾಗಿನೇ ನೋಡಿದ್ದೀನಿ ನಾನು ಅಂತೀವಿ ನಾವು. ಆ ಹುಡುಗನು ಅದೇ ಹೇಳ್ತಾನೆ, ನಿಮ್ಮನ್ನ ಹುಟ್ಟದಾಗಿನೇ ನೋಡಿದ್ದೀನಿ ನಾನು ಅಂತಾನೆ. ಅರ್ಥ ಆಯ್ತಲ್ಲ, ನಮ್ಗೆ ಬೇರೆ ಕೆಲಸ ಇತ್ತು, ನೌಕರಿ ಮಾಡೋದು ಅಡುಗೆ ಮಾಡೋದು ಬೇರೆ ಕೆಲಸ ಇತ್ತು ನನಗೆ, ಅವನಿಗೆ ಅದು ಒಂದೇ ಕೆಲಸ ಆಗಿತ್ತು ನಿಮ್ಮನ್ನ ನೋಡೋದು. ಆದ್ರಿಂದ ನೀವೇನು ನೋಡಿದ್ದೀನಿ ಅವನ ಅಂತೀರಲ್ಲ, ಅದು ಹತ್ತು ಪಟ್ಟ ತೀಕ್ಷ್ಣತೆ ನವ ನಿಮ್ಮನ್ನು ನೋಡಿದ್ದಾನೆ. ಮೌಲ್ಯಗಳನ್ನು ಮಾತಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಮನೆಗೆ ಬರ್ತಾರೆ, ಮಗನೇ ಸುಳ್ಳು ಹೇಳಬಾರ್ದು ಗೊತ್ತೇನೋ ಅಂತ, ಹ್ಞೂ ಅಪ್ಪ ಅಂತಾನು. ಅಪ್ಪ ಟಿ ವಿ ನೋಡ್ತಿರ್ತಾರೆ, ಫೋನ್ ಸಪ್ಪಳ ಆಗುತ್ತೆ ಮೊಬೈಲ್ ಫೋನ್. ಅಪ್ಪನ ತಗೊಳ್ಳೋ ಮನಸ್ಸಿಲ್ಲ, ಹೆಂಡತಿ ಇಲ್ಲ ಅಂತ ಹೇಳ್ಬಿಡು ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಡು, ಎಲ್ಲರ ಮನೇಲಿ ಆಗೋದೇ ಇದು, ಇಲ್ಲ ಅಂತ ಹೇಳ್ಬಿಡು ಪಾಪ ಹೆಂಡತಿ ತಗೊಂಡು ಮಲ್ಕೊಂಡಿದ್ದಾರೆ ಅವರು ಅಂತ ಹೇಳ್ತಾರೆ. ಈ ಹುಡುಗ ನೋಡೋದು ಅಪ್ಪನ, ಈಗ ತಾನೇ ಅಪ್ಪ ಏನು ಹೇಳಿದ್ರು ಸುಳ್ಳು ಹೇಳಬೇಡ ಅಂದಿದ್ರು. ಈಗ ತಾಷ್ಟೇ ಅಲ್ಲ, ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ ಇವರು. ಇದೇ ತರ ಒಂದು ನಾಲ್ಕೈದು ಸಲ ಅದು ಹುಡುಗನಿಗೆ ಏನು ಗೊತ್ತಾಗತ್ತೆ ಅಂದ್ರೆ, ಫೋನಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಲ್ಲ, ಅವನು ಕಾಲೇಜಿಗೆ ಬಂದ ತಕ್ಷಣ ನೀವು ಮೊಬೈಲ್ ಕೊಡಿಸ್ತೀರಿ, ಅವನ ಕ್ಲಾಸ್ ತಪ್ಪಿಸಿ ಎಲ್ಲ ಹೋಗ್ತಾನೆ, ನೀವು ಫೋನ್ ಮಾಡ್ತೀರಿ ಎಲ್ಲಿದ್ಯೋ ಮಗನೇ ಅಂತ. ಆ ಹುಡುಗ ಫೋನ್ ಕವರ್ ಮಾಡಿ ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸಲ್ಲಿ ಇದ್ದೀನಿ ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನು ಸುಳ್ಳು ಹೇಳೋ ಕಲಿಸಿದವ್ರು ಯಾರು, ನಾವೇ ತಾನೆ, ವೆರಿ ಸಿಂಪಲ್, ಮತ್ತೊಂದೇನಿಲ್ಲ. ಹುಡುಗ ನಿಮ್ಮನ್ನ ಇಮಿಟೇಟ್ ಮಾಡ್ತಾನೆ, ಸಂಸ್ಕೃತಿ ಕಲಿಸ್ಬೇಕಾದ್ರೆ ನಾನು ನಡೆದು ತೋರಿಸ್ಬೇಕಾಗ್ತದೆ, ಬೇರೆ ಇಂಥ ಬೇರೆ ಹಾದಿ ಇಲ್ಲ ನನಗೆ. ಅದರಿಂದ ಇಫ್ ಯು ವಾಂಟ್ ಯುವರ್ ಚೈಲ್ಡ್ ಟು ಫಾಲೋ ಕಲ್ಚರ್, ಐ ಮಸ್ಟ್ ಡೆಮಾನ್ಸ್ಟ್ರೇಟ್ ಕಲ್ಚರ್.

ಲಾಸ್ಟ್ ಪಾಯಿಂಟ್ ಅಂತ ಬಂದಿರೋದೀಗ. ಲಾಸ್ಟ್ ಪಾಯಿಂಟ್ ಇನ್ ಸಂಸ್ಕೃತಿ ಒಳಗೆ ಬಹಳ ಮುಖ್ಯವಾಗಿ ನನಗೆ ಹೊಳೆದದ್ದು ಸರಸತೆ ಅಂತ. ಸರಸತೆ ಅಂದರೆ ಯುವರ್ ವಿಲಿಂಗ್ನೆಸ್ ಟು ಐಡೆಂಟಿಫೈ ಗುಡ್ ಇನ್ ಸೊಸೈಟಿ, ಬಹಳ ಮುಖ್ಯ ಇದು. ಜೀವನದಲ್ಲಿ ಎರಡೂ ಇದ್ದಾವೆ ಸ್ವಾಮಿ, ಒಳ್ಳೆಯದು ಇದೆ ಕೆಟ್ಟದು ಇದೆ. ನಾನು ಆರಿಸ್ಕೋಬೇಕು ಒಳ್ಳೆಯದಾದದ್ದನ್ನು. ನಾನು ಒಂದು ಭಾಷಣದಲ್ಲಿ ಹೇಳಿದ್ದೆ, ನಾನು ಊರು ಅಂದರೆ ಕಸದ ಗುಂಡಿನೂ ಇದೆ, ಗುಲಾಬಿ ತೋಟನೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಅಯ್ಯೋ ಹೊಲಸು ವಾಸನೆ ಹೊಲಸು ವಾಸನೆ ನಿಂತ್ಕೋತೀರಿ? ಎದ್ದು ಹೋಗ್ರಿ, ಗುಲಾಬಿ ತೋಟಕ್ಕೆ ಯಾರು ಬೇಡ ಅಂತಾರೆ ನಿಮಗೆ? ಆರಿಸ್ಕೊಳ್ಳಿ, ಮೇಕ್ ಯುವರ್ ಲೈಫ್ ಎ ಬೊಕೆ ಆಫ್ ಫ್ಲವರ್ಸ್. ಅದು ಬಿಟ್ಕೊಂಡ್ಬಿಟ್ಟು ಬರೀ ಕೊಳಕೆ ನೋಡ್ತಾರೆ, ಬರೀ ಕೊಳಕೆ ನೋಡ್ತಾರೆ. ಅದು ಡಿ ವಿ ಜಿ ಭಾಳ ಚಂದ ಮಾತೇಳೋರು, ಬರದಿ ಹೋದರೆ ಎಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವ ನೆನೆ ಬಾರೆನೆಂಬುದನ್ನು ಬಿಡು, ಹರುಷ ಕದೆ ದಾರಿಯಲ್ಲೋ ಮಂಕುತಿಮ್ಮ. ಎಂತ ಅದ್ಭುತ ಮಾತಲ್ಲ. ಬರದಿ ಹೋದರೆ ಎಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು, ಇನ್ ದಿ ಆಂಟಿಸಿಪೇಷನ್ ಆಫ್ ಥಿಂಗ್ಸ್ ಯು ಹ್ಯಾವ್ನ್ ಗಾಟ್, ಡೋಂಟ್ ಫಾರ್ಗೆಟ್ ವಾಟ್ ಯು ಆಲ್ರೆಡಿ ಗಾಟ್. ನಾವು ಬೇಕಾದ್ರೆ ಸಿಕ್ಕಿದೆ, ಬರೀ ಅದಿಲ್ಲ ಇದಿಲ್ಲ ಅದಿಲ್ಲ ಕೊರ್ಕೊಂಡು ಇರೋದಕ್ಕಿಂತ ಏನಿದೆಯೋ ಒಂದು ಸಂತೋಷ ಪಡ ಮರಯ. ಗುರುತಿಸು, ಇದು ಬಹಳ ಎರಡನೇದು ಬಹಳ ಮುಖ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ. ನೂರು ಕೆಟ್ಟದಿರಬಹುದು ಸ್ವಾಮಿ, ಒಂದು ಎರಡು ಒಳ್ಳೇದಿದೆ ಆರಿಸ್ಕೋ ಅದನ್ನು ಅಲ್ವಾ. ಅದು ನಾವೇನ್ ಮಾಡ್ತೀವಿ ಅಂದ್ರೆ ನೂರು ಒಳ್ಳೇದು ಕೊಡಿ ಅವರಿಗೆ, ಅವೊಂದೆರಡು ಇಲ್ಲ ನೋಡ್ರಿ, ಅವೊಂದೆರಡು ಇರಬೇಕಾಗಿತ್ತು. ನನ್ನ ಸ್ವಭಾವ, ನನ್ನ ಸುಸಂಸ್ಕೃತಿ ಅನ್ನೋದು ಬರಬೇಕಾದ್ರೆ ಸರಸತೆ ಎಂದು ಬರಬೇಕಾದದ್ದು, ಒಳ್ಳೇದನ್ನು ಆರಿಸ್ಕೊಳ್ಳುವಂಥ ಗುಣ, ಜೀವನದ ಸಂತೋಷವಾಗಿರುವಂಥ ಗುಣ. ಕೆಲವರು ಇರ್ತಾರೆ ಬೆಳಿಗ್ಗೆ ವಾಕಿಂಗ್ ಹೋದಾಗ ಸಿಗ್ತಾರೆ, ಹೇಗಿದ್ದೀರಿ ಅಂತ ಕೇಳಬೇಕು. ಏನೋಪ್ಪ ಹಿಂಗಿದ್ದೀನಿ, ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನಿಸ್ತದೆ. ನಾನೇನು ಡಾಕ್ಟ್ರ ನಾಡಿ ಹಿಡ್ಕೊಂಡು ಕೂತಿದ್ದೇನೆ ಹೇಗಿದ್ದೀರಿ ಅಂತ ಕೇಳೋದಕ್ಕೆ ಅಲ್ವಾ. ನಾ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಿ ಅನ್ಬೇಕಪ್ಪ ಅಷ್ಟೇ ಅಲ್ಲ. ಅಷ್ಟು ಹೇಳಕ್ ಬರೋಲ್ಲ ನಮಗೆ, ಶುರುವೇ ಅಳೋದಕ್ಕೆ. ಇದು ಬೇಡ, ಇದು ಅಳಮೋರೆ ಯಾಕೆ ನಗ್ನಾಗ್ತಾ ಇರಿ? ನಮ್ಮ ಉಪನಿಷತ್ತಲ್ಲಿ ಋಷಿಗಳು ಕೇಳಿದ್ದಿದ್ದಾನೆ, ನೂರು ವರ್ಷ ಆಯುಷ್ಯ ಕೊಡಿ ದೇವತೆಗಳೇ, ನಮಗೆ ಆರೋಗ್ಯ ಕೊಡಿ, ಒಳ್ಳೆ ಊಟ ಕೊಡಿ, ಒಳ್ಳೆ ಜೀವನ ಕೊಡಿ, ನಿಮ್ಮ ನಮ್ಮ ಸೇವೆ ಮಾಡೋ ಭಾಗ್ಯ ನಮಗೆ ಕೊಡಿ ಅಂತ ಬೇಡ್ಕೋಬೇಕು. ಯಾರು ಅಳಬುರ್ಕ ಸಾಕು ಮಾಡುವ ಜನ್ಮ ಅಂದವರಿಲ್ಲ, ಇತ್ತೀಚೆಗೆ ಬಂದದ್ದು ಸಾಕು ಮಾಡುವ ಜನ್ಮ ಅಂತ. ಅದು ಬೇಡ, ಉತ್ಸಾಹದಿಂದ ಬದುಕೋಣ, ಬದುಕೋಣ ದಿವಸ ಚಂದ ಬದುಕೋಣ. ಒಂದು ಘಟನೆ ಹೇಳಿ ಮಾತು ಮುಗಿಸ್ತೇನೆ, ಕರೆಕ್ಟಾಗಿ ಅವ ಟೈಮ್.

ನನ್ನ ಸ್ನೇಹಿತರೊಬ್ಬರಿದ್ರು, ಸಿ ಬಿ ಜಯರಾವ್ ಅಂತ, ಆಲ್ ಇಂಡಿಯಾ ರೇಡಿಯೋ ಡೈರೆಕ್ಟರ್ ಆಗಿದ್ರು. ಸೊಗಸುಗಾರ ಶಾಮಿ, ಏನು ಸ್ಟೈಲಿಶ್ ಮನುಷ್ಯ ಅಂದರೆ ಚಕಚಕ ಮಿಂಚೋನು. ನಾವು ನಾಟಕ ಮಾಡ್ತಿದ್ವಿ ಎ ಆರ್ ದಲ್ಲಿ ಟುಗೆದರ್. ಅದು ಏನು ಪ್ಯಾಂಟು ಶರ್ಟು ಮ್ಯಾಚಿಂಗ್ ಇರಬೇಕು, ಪೀನ್ ಶರ್ಟ್ ಮಾಡಿದ ಕರೆಕ್ಟ್ ಇಲ್ಲೇ ಬರಬೇಕು, ಬಕ್ಕಲ್ ಸೆಂಟರ್ದಲ್ಲಿ ಇರಬೇಕು, ಅದು ಏನು ಟ್ರಿಮ್ ಅಂದರೆ ಹಂಗಿರಬೇಕು. ಅವ್ರು ಏನು ಮಾಡ್ತಿದ್ರು ಗೊತ್ತಾ, ಪ್ಯಾಂಟಿನ ಎರಡೂ ಜೇಬಲ್ಲಿ ಎರಡು ವಸ್ತ್ರ ಇರಬೇಕು, ಎಡಗಡೆ ಸೈಡ್ ಇರೋದು ಬೂಟ್ ಒರೆಸೋದಕ್ಕೆ, ಹತ್ತತ್ತು ನಿಮಿಷಕ್ಕೊಮ್ಮೆ ಹಿಂಗೆ ಅಟ್ಟೋ ಒರೆಸ್ಕೊತಿರ್ಬೇಕು, ಚಕ ಚಕ ಮಿಂಚ್ತಿರ್ಬೇಕದು. ಬಲಗಡೆದು ಮುಖ ಒರೆಸ್ಕೊಳ್ಳೋಕೆ ಕೆಲಸಲ ಕನ್ಫ್ಯೂಷನ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ, ಆದರೆ ಎಡಗಡೆದು ಶೂಸ್ ಒರೆಸೋದಕ್ಕೆ ಬಲಗಡೆ ಮುಖ ಒರೆಸ್ಕೊಳ್ಳೋದಕ್ಕೆ. ಅದರಲ್ಲಿ ಸೊಗಸು ಹೆಂಗೆ ಗೊತ್ತಾ, ಆ ಬಲಗಡೆ ವಸ್ತ್ರದ ಮೂರನೇ ಮಡಿಕೆ ಎತ್ತಿದ್ರೆ ಒಳಗೆ ಪೌಡರ್ ಇರಬೇಕು, ಯಾವಾಗಲೂ ಇರಬೇಕದು. ಆಮೇಲೆ ಹಿಂದಿನ ಜೇಬಲ್ಲಿ ಒಂದು ಹಣಿಗೆ ಇರಬೇಕು, ಒಂದು ಚೂ ಟೈಮ್ ಸಿಕ್ಕರೆ ಸಾಕು, ಮಕ್ಕೊಂಡು ಮುಖಕ್ಕೆ ಪೌಡರ್ ಹಚ್ಕೊಂಡು ಮತ್ತೆ ಅದು ತಲೆ ಇಕ್ಕೊಂಡು ಕುಟ್ಕೊಳ್ಳೋದು. ಏನು ಅದು ರಿಟೈರ್ ಆಗ್ತಾರೆ ಅಂತ ಅನಿಸಿದ್ದೆ ಇಲ್ಲ, ಅಷ್ಟು ಚಂದ ಮನುಷ್ಯ. 60 ವರ್ಷ ಆದರೆ 46 ರಂಗೆ ಕಾಣಿಸ್ತಾ ಇದ್ರು, ರಿಟೈರ್ ಆದರು. ಎಚ್ ಕೆ ರಂಗನಾಥ್ ಅಂತ ತಾವು ಕೇಳಿರಬೇಕು, ಒನ್ ಆಫ್ ದಿ ಗ್ರೇಟೆಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ, ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ ಆಗಿದ್ದವರು. ಅವರೆಲ್ಲ ಏಕವಚನ ಮಾತಾಡೋ ಸ್ನೇಹಿತರು, ನನಗಿಬ್ಬರು ಹಿರಿಯರು ಬಟ್ ತುಂಬ ಪರಿಚಯ. 2 ವರ್ಷ ಆಗಿತ್ತು ಸಿ ಬಿ ಜಯರಾವ್ ರಿಟೈರ್ ಆಗಿ, ನನಗೆ ರಂಗನಾಥ್ ಫೋನ್ ಮಾಡಿ, ಕರ್ಜಿಗೆ ನಿಮ್ಗೆ ಗೊತ್ತಾಯ್ತಾ ಸುದ್ದಿ, ಏನು ಸಿ ಬಿ ಜಯರಾವ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತ್ರಿ, ಹುಷಾರಿಲ್ಲಂತ ಅವನಿಗೆ ಅಂದರು. ಸಿ ಬಿ ಜಯರಾವ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಂಬಕ್ಕೆ ಸಾಧ್ಯ ಇಲ್ಲ ನಾವು, ಹಂಗೆ ತಳತಳ ಹೊಳಿತಿರುವಂಥ ಮನುಷ್ಯ. ಏನಾಗಿದೆ ಅಂತ, ಇಲ್ಲ ಮಾರ್ತಾ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ, ಹೋಗಿ ಬರೋಣ ಬನ್ನಿ ಅಂದರು. ಹೋದೆ, ಕರ್ಕೊಂಡು ಹೋದೆ ರಂಗನಾಥ್ ಅವ್ರು, ಕರ್ಕೊಂಡು ಹೋದೆ. ಆ ಕಾರಿಡಾರಲ್ಲಿ ಹೋಗ್ತಾ ಇದ್ವಿ, ಮುಂದೆ ವಾರ್ಡ್ ನಂಬರೆಲ್ಲ ಕೇಳ್ಕೊಂಡಿದ್ವಿ. ಕಾರಿಡಾರ್ಲ್ಲಿ ಹೋಗ್ಬೇಕಾದ್ರೆ ಅವ್ರು ಹೆಂಡತಿ ಎದುರಿಗೆ ಬಂದರು, ನಮ್ಮ ನೋಡಿದ ತಕ್ಷಣ ಪಾಪ ದುಃಖ ಒತ್ತರಿಸಿ ಬಂತು, ಒಳಗೆ ಶುರು ಮಾಡಿದ್ರು. ಯಾಕೆ ಏನಾಯಿತು, ಚೆನ್ನಾಗಿದ್ದಾರೆ ತಾನೆ, ಏನಾಗಿದೆ ಅಂತ ಕೇಳಿದರು. ಅವ್ರ ತಾಯಿ ಅಳೋಕೆ ಶುರು ಮಾಡಿದ್ರು, ಜಯರಾಯರ ಹೆಂಡತಿ, ಇಲ್ಲ ಇದು ಬೆಳಗ್ಗೆ ಹೈದರಾಬಾದಿಂದ ರಿಪೋರ್ಟ್ ಬಂದಿದೆ, ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅಂತೆ, 4th stage ಇಂಟೆಸ್ಟೈನ್ ಕ್ಯಾನ್ಸರು, ಬದುಕಲ್ಲ ಇನ್ನು ಭಾಳ, ಆದರೆ 1 ತಿಂಗಳು 2 ತಿಂಗಳು, ಅದಕ್ಕೆ ಮನೆಗೆ ಕರ್ಕೊಂಡು ಹೋಗ್ಬಿಡಿ, ಆಸ್ಪತ್ರೆ ಇಡೋದು ಬೇಡ ಅಂತಿದ್ದಾರೆ ಡಾಕ್ಟ್ರು, ಏನು ಮಾಡೋದು ಅಂತ ಹೂವಂತಾತ್ರು. ನಮಗೂ ದಿಕ್ಕು ತಪ್ಪಿದಂಗಾಯ್ತು, ನಮಗೆ ಜಯರಾವ್ ಅಂದರೆ ಅಜರಾಮರವಾಗಿರುವಂಥ ವ್ಯಕ್ತಿ, ಆತ ಸಾಯ್ತಾನೆ ನಂಬೋಕ್ಕೆ ಸಾಧ್ಯ ಇಲ್ಲ ನಾವು, ಆದರೂ ಏನು ಮಾಡೋದು, ಸಮಾಧಾನ ಮಾತಾಡ್ತೀವಿ ಅಂತ ಹೋದ್ವಿ. ಆಕೆ ಹೇಳಿದರು, ಯಾಕೆ ಹೇಳಿದೆ ಗೊತ್ತಾ ನಿಮ್ಗೆ ಸುದ್ದಿ, ಇದನ್ನು ದಯವಿಟ್ಟು ಅವ್ರು ಹೇಳಬೇಡಿ, ಅವ್ರು ಹೇಳಿಲ್ಲ ನಾವಿನ್ನ, ಬೆಳಗ್ಗೆ ರಿಪೋರ್ಟ್ ಬಂದಿದೆ ಗೊತ್ತು, ಬೇಜಾರು ಮಾಡ್ಕೋತಾರೆ. ನಿಮಗೆ ಯಾಕೆ ಹೇಳಿದೆ ಗೊತ್ತಾ, ನೀವೆಲ್ಲ ಸ್ನೇಹಿತರು, ಆತ ಗೊತ್ತಲ್ಲ ಹ್ಯಾಂಗೆ ನೀಟಾಗಿರಬೇಕು ಅಂತ, ದಿನ ಸೇವೆ ಮಾಡ್ಕೋಬೇಕು, ತಾನೇ ಸ್ನಾನ ಮಾಡಬೇಕು ಅಂತಾರೆ. ಡಾಕ್ಟರ್ ಹೇಳ್ತಾರೆ ಬೇಡ, ಹೇಳೋದು ಬೇಡ, ಹೊಟ್ಟೆ ಕರುಳ ಮೇಲೆ ಪ್ರೆಷರ್ ಬೀಳುತ್ತದೆ, ಮಲ್ಕೊಂಡಿರಲಿ, ಸ್ಪಾಂಜ್ ಬಾತ್ ಮಾಡ್ತಾರೆ. ಕೇಳಲ್ಲಪ್ಪ ಅವರು, ನೀವು ಹೇಳಿ ಸ್ವಲ್ಪ ಅವರಿಗೆ, ಸ್ನೇಹಿತರಲ್ವಾ. ಆಯಿತು ಅಂತ ಒಳಗೆ ಹೋದ್ವಿ ನಾವು, ಆ ಕಡೆ ಒಂದು ಕುರ್ಚಿ, ಈ ಕಡೆ ಒಂದು ಸ್ಟೂಲು, ನಾ ಸ್ಟೂಲ್ ಮೇಲೆ ನಾಲ್ಕು ಕೂತ್ಕೊಂಡೆ, ರಂಗರ ಇವರು ಜಯರಾಯ್ ಮಲ್ಕೊಂಡಿದ್ರು. ಒಂದು 5 ನಿಮಿಷ ಮಾತಾದ್ಮೇಲೆ ಹೆಂಡತಿ ಹೇಳಿದರು, ನೀ ಹೊರಗಡೆ ಹೋಗು, ಹೋಗು ಅಂತಂದರು. ನಾ ಹೊರಗೆ ಹೋಗ್ಬೇಕಾ, ನೀ ಹೊರಗೆ ಹೋಗು, ನಾ ಮಾತಾಡ್ಬೇಕು ಇವ್ರ ಹತ್ರ ಅಂದ್ರು. ಹೆಂಡ್ತಿನ ಹೊರ ಕರ್ಜಿಗೆ ಬಾಗಿಲು ಹಾಕೊಂಬಂದ್ಬಿಡು, ಬೋಲ್ಟ್ ಹಾಕೊಂಬಂದ್ಬಿಡು. ಹೆಂಡ್ತಿನ ಹೊರ ಕಳಿಸಿ ಬೋಲ್ಟ್ ಹಾಕೊಂಬಂದ್ರು, ನಮಗೇನಪ್ಪ ಅಂತ ಕಾನ್ಫಿಡೆನ್ಸ್ ಹೇಳೋದು. ಇವರು ಬಾಗಿಲು ಹಾಕೊಂಡು ಬಂದ್ವಿ, ಪಿಸು ಮಾತಿ ಅಂತ ಹೇಳ್ತಾರೆ, ರಂಗನಾಥ್ ಒಂದು ವಿಷಯ ಹೇಳ್ತೀನಿ, ನನ್ನ ಹೆಂಡತಿ ಹೇಳಬೇಡಿ, ಮಕ್ಕಳಿಗೆ ಹೇಳಬೇಡಿ, ಗೊತ್ತಿಲ್ಲ, ಬೇಜಾರು ಮಾಡ್ಕೋತಾರೆ, ನಂದು ಕ್ಯಾನ್ಸರ್ ಫೈನಲ್ ಸ್ಟೇಜ್, ಭಾಳ ಅಂದರೆ 1 ತಿಂಗಳು ಬದುಕೋದು ನಾನು ಅಷ್ಟೇ, ಹೇಳಬೇಡಿ ಬೇಜಾರು ಮಾಡ್ಕೋತಾರೆ, ಪಾಪ ಯಾಕೆ ದುಃಖ ಮಾಡೋದು ಅವರಿಗೆ, ಹೋಗೋ ಟೈಮ್ ಬಂದಿದೆ ಅಲ್ಲ ಅಂತ ಹೆಂಗಿದ್ರು ಅಂದರು. ನಮಗೆಲ್ಲ ಗಾಬರಿ ಆಗಿಬಿಡ್ತು, ಇವರು ಹೇಳಬೇಡ ಅಂತ ಅವ್ರು ಹೆಂಡತಿ ಹೇಳಿದರೆ ಇವ್ರು ಹೆಂಡತಿ ಹೇಳಬೇಡ ಅಂತಾರೆ, ಗೊತ್ತಾಗಿದೆ ಇವರಿಗೆ. ರಂಗನಾಥ ಸಲಿಗೆ ಬೇಡ ಅಲ್ಲ, ಏಕವಚನದಲ್ಲಿ ಮಾತಾಡೋಂಥವ್ರು ಅಲ್ಲಯ್ಯ ಜಯರಾಯ, ನಿನಗೆ ಗೊತ್ತಾನೆ ಫೈನಲ್ ಸ್ಟೇಜು ಕ್ಯಾನ್ಸರ್ ಅಂತ ಗೊತ್ತಾನೆ, ಮತ್ತೆ ಯಾಕೆ ನಾಟಕ, ಇನ್ನ ದಿನ ದಾಡಿ ಮಾಡ್ಕೊಳ್ಳೋದಕ್ಕೆ, ದಿನ ಸ್ನಾನ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ಮದುವೆ ಆಗೋ ವಿಚಾರ ಇದೆಯಾ, ಸುಮ್ಮನೆ ಮಲ್ಕೋ, ಆ ನರ್ಸ್ ಎಲ್ಲ ಸ್ಪಾಂಜ್ ಬಾತ್ ಕೊಡ್ತಾರೆ, ಇರು 2 ದಿವಸಕ್ಕೊಮ್ಮೆ ಕ್ಷೌರ ಮಾಡ್ತಾರೆ, ನಿನಗೆಲ್ಲ ಯಾಕೆ ಮಾಡ್ಕೋತೀಯ ನೀನು ಅಂದರು. ಆ ಉತ್ತರ ಕೊಟ್ಟು ಜಯರಾಯರು, ನಾನು ಬದುಕಿರೋವರೆಗೆ ಮರೆಯೋಕೆ ಸಾಧ್ಯ ಇಲ್ಲ, ಆ್ಯಸ್ ಎ ಯಂಗ್ಸ್ಟರ್ ಇಟ್ ವಾಸ್ ಅ ಮೆಸೇಜ್ ಫಾರ್ ಮೈ ಲೈಫ್. ಜಯರಾವ್ ಹೇಳಿದರು, ರಂಗನಾಥ್ ಐ ನೋ ಐ ಆಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್, ವೈ ಶುಡ್ ಐ ಲುಕ್ ಇಲ್, ಅದ್ಭುತ ಅನಿಸ್ಬಿಡ್ತಪ್ಪ ನನ್ನ ಬದುಕಿರೋ ರೀತಿ. ಹೌದಪ್ಪ, ನಾನು ಕೊನೆ ಮಾರಣಾಂತಿಕ ರೋಗಕ್ಕೆ ಬಂದಿದ್ದೀನಿ, ಕೊನೆ ಹಂತಕ್ಕೆ ಬಂದಿದ್ದೀನಿ, ಆದರೆ ಕೊನೆ ಹಂತದವ್ರಂಗೆ ಯಾಕೆ ಬದುಕಬೇಕು, ಕೊನೆ ದಿವಸದವರೆಗೂ ಥಳ ಥಳ ಅಂದೇ ಹೋಗ್ತೀನಿ, ಹಂಗೆ ಹೋದ ಮನುಷ್ಯ. ಇದು ಜೀವನದ ಸಂಭ್ರಮ ಅಂತ ಹೇಳೋದು, ಜೀವನದ ಮೌಲ್ಯ, ಜೀವನದ ಸಂಸ್ಕೃತಿ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ಯಾವಾಗ ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ನಮ್ಮ ಜೊತೆ ಒಬ್ಬರ ಅತಿಥಿಯ ಜೊತೆಗೆ ಬಂದಿದ್ದೇನೆ.

0: ಈ ಅತಿಥಿಯ ಬಗ್ಗೆ ಹೇಳಬೇಕು ಅಂತ ಮಾತಾಡ್ತೇನೆ ಸರ್. ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಿಮ್ಮಲ್ಲಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಕೇಳುವರಿಗೆ ನಿಮ್ಮನ್ನೊಮ್ಮೆ ಪರಿಚಯ ಮಾಡುವಂತಹ ಪ್ರಯತ್ನ. ಸೊ ಕೇಳ್ತಾ ಬನ್ನಿ.
1: ನಮಸ್ಕಾರ.
2: ಶ್ರೀ ಚರಣ್ ಕುಮಾರ್.

0: ಟಿ ಬಿ ಶ್ರೀನಿವಾಸ್ ಗಾಯನದ ಸುಮಧುರವಾದ ಈ ಹಾಡಿನ ಸಂಗೀತ ನಿರ್ದೇಶಕರು ಮಂಗಳೂರಿನ ಸಂಗೀತ ಲೋಕದ ಸುಪ್ರಸಿದ್ಧ ಜೋಡಿ ಅಶೋಕ್ ಚರಣ್. ಇವರ ಮನೆಯೇ ಒಂದು ಸಂಗೀತ ಮಂದಿರ. ಈ ಮನೆಯ ಮಕ್ಕಳೆಲ್ಲರೂ ಸಂಗೀತಗಾರರು. 1947 ಜನಿಸಿದ ಚರಣ್ ಕುಮಾರ್ ಬಾಲ್ಯದಲ್ಲೇ ವಿದ್ಯಾಭ್ಯಾಸದ ಜೊತೆ ಹಾಡುವುದನ್ನು ಕೂಡ ಕಲಿತರು. 1964 ಅಣ್ಣ ಅಶೋಕರ ಜನತಾ ಮೆಲೋಡಿ ಮೇಕರ್ಸ್ ಆರ್ಕೆಸ್ಟ್ರಾದಲ್ಲಿ ಹಿಂದಿ ಚಿತ್ರಗೀತೆಯ ಗಾಯನ ಆರಂಭಿಸಿದ ಚರಣ್ ಕುಮಾರ್ ಅಣ್ಣನ ಜೊತೆ ನಾಟಕ, ಮದುವೆ, ಸಭೆ ಸಮಾರಂಭಗಳ ಜೊತೆಗೆ ಕಾರ್ಯಕ್ರಮದಲ್ಲಿ ತಬಲಾ ನುಡಿಸುವುದರ ಜೊತೆ ಹಾಡುಗಾರರು ಆಗಿದ್ದರು. 1970 ಇವರು ಸಂಗೀತ ವಾದ್ಯಗೀತೆಗಳ ಅಶೋಕ್ ಚರಣ್ ನೈಟ್ ಎಂಬ ಹೆಸರಿನಲ್ಲಿ ಹೊಸ ರೀತಿಯ ರಸಮಂಜರಿ ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸಿದರು. ಆಗಿನ ಕಾಲದಲ್ಲಿ ನಿಂತು ನಲಿದಾಡಿ ಹಾಡುವಂತಹ ರಸಮಂಜರಿಯನ್ನು ಕರ್ನಾಟಕದಲ್ಲಿ ಮೊದಲು ಆರಂಭಿಸಿದವರೇ ಅಶೋಕ್ ಚರಣ್. 1971 ಬಳಿಕ ನಗರ, ಜಿಲ್ಲೆ, ರಾಜ್ಯ, ದೇಶ, ವಿದೇಶದಲ್ಲೂ ಅಶೋಕ್ ಚರಣ್ ನೈಟ್ ಸಂಗೀತ ಶೋಗಳು ಅಪಾರ ಜನಪ್ರಿಯಗಳಿಸಿತು. ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 36 ಸೇವೆ ಮಾಡಿರುವ ಚರಣ್ ಕುಮಾರ್ ಸುಮಾರು 4,000 ಅಧಿಕ ಮ್ಯೂಸಿಕಲ್ ಆರ್ಕೆಸ್ಟ್ರಾಗಳಲ್ಲಿ ಸಂಗೀತ ರಸಧಾರೆ ಹರಿಸಿದ್ದಾರೆ. ಸಂಗೀತ ಲೈವ್ ಕ್ಯಾಸೆಟ್ ಮತ್ತು HMV ಸಂಸ್ಥೆಗೆ ಇವರು ಸಂಗೀತ ಸಂಯೋಜನೆ ಮಾಡಿರುವ ಭಾವಗೀತೆಯನ್ನು ಇಳಯರಾಜ ಹಾಗೂ ಹಂಸಲೇಖ ಕೇಳಿ ಚರಣ್ ಕುಮಾರ್ ರವರನ್ನು ಪ್ರಶಂಸಿಸಿದರು. ಈ ಟಿವಿಯ ಎದೆ ತುಂಬಿ ಹಾಡಿದೆನು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಜೊತೆ ಚರಣ್ ರವರು ತೀರ್ಪುಗಾರರಾಗಿ ಇದ್ದಿರುವುದು ತುಳುನಾಡಿಗೆ ಹೆಮ್ಮೆ. ಪ್ರಖ್ಯಾತ ಲೇಖಕರ ಪ್ರಸಿದ್ಧ ನಾಟಕಗಳಿಗೆ 5,000 ಪ್ರದರ್ಶನಕ್ಕೂ ಹೆಚ್ಚು ನಾಟಕಕ್ಕೆ ಸಂಗೀತ ನೀಡಿರುವ ಕೀರ್ತಿ ಇವರಿಗಿದೆ. ಇವರು 50 ಭಾವಗೀತೆ, 10 ಭಕ್ತಿಗೀತೆ, ಸುಗಮಗೀತೆ ಹೀಗೆ ಅದೆಷ್ಟೋ ಧ್ವನಿ ಸುರುಳಿಗಳಿಗೆ ಸಂಗೀತ ಸಂಯೋಜನೆ ಮಾಡಿರುತ್ತಾರೆ. ಅಶೋಕ್ ಚರಣ್, ಚರಣ್ ಕುಮಾರ್, ರಾಗ್ದೇವ್ ಮುಂತಾದ ಹೆಸರುಗಳಲ್ಲಿ ಇವರು ಕನ್ನಡ, ತುಳು, ಕೊಂಕಣಿ, ಕೊಡಗು ಭಾಷೆಗಳ ಒಟ್ಟು ಸುಮಾರು 20 ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ನೀಡಿರ್ತಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಮೆರಿಕದ ಕನ್ನಡ ಸಂಘದ ಪ್ರಶಸ್ತಿ, ದುಬೈ, ಕತಾರ್, ಬಹರೀನ್ ತುಳುಕೂಟ ಪ್ರಶಸ್ತಿ ಹೀಗೆ ದೇಶ ವಿದೇಶಗಳಿಂದ ಹಲವಾರು ಗೌರವ ಪುರಸ್ಕಾರಗಳು ಇವರಿಗೆ ಸಂದಿವೆ. ಈಗಿನ ಡಿಜಿಟಲ್ ಮ್ಯೂಸಿಕ್ ಮಾಂತ್ರಿಕನಿಗಿಂತಲೂ ಕೇವಲ ಹಾರ್ಮೋನಿಯಂನಲ್ಲಿ ಬೆರಳುಗಳನ್ನಾಡಿಸಿ ಸಂಗೀತ ಪ್ರಿಯರನ್ನು ಬೆರಗುಗೊಳಿಸಬಲ್ಲ ಚರಣ್ ಕುಮಾರ್ ಅವರು ಇವತ್ತಿನ ಈ ದಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿರೋದು ನಮಗೆಲ್ಲರಿಗೂ ಕೂಡ ಸಂತೋಷ ಸಂಗತಿ. ಬನ್ನಿ, ಚರಣ್ ರಾಜವರ ಸಂಗೀತ ಪಯಣದ ಬಗ್ಗೆ ಮಾತಾಡೋಣ, ಅವರ ಅನುಭವಕ್ಕೆ ಕಿವಿಯಾಗೋಣ.
1: ಸರ್ ನಮಸ್ಕಾರ.
2: ನಮಸ್ಕಾರ ಸರ್. ನಿಮ್ಮ ಒಂದು ಸುದೀರ್ಘವಾದಂತ ಹೇಳಲಿಕ್ಕೆ ಹೋದ್ರೆ ನಾನು 1 ಹೇಳಬಹುದು ಅಷ್ಟೇ ನಿಮ್ ಜೊತೆ ಮಾತಾಡುವಂತ ಸಮಯ. ಸರ್ ಹೇಗಿದ್ದೀರಿ? ಸರ್
1: ಚೆನ್ನಾಗಿದ್ದೀನಿ ಅಭಿಷೇಕ್ ಅವರೇ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತಿನ ದಿನ ದಕ್ಷಿಣ ಕನ್ನಡದಲ್ಲಿ ಯಾಕೆ, ಕರ್ನಾಟಕದಲ್ಲಿ ಯಾಕೆ, ಜಗತ್ತಿನ ತುಂಬ ನೆಚ್ಚಿದಂತಹ ಈ ಸಾರಂಗ್ ರೇಡಿಯೋದ ರೆಕಾರ್ಡಿಂಗ್ ಚೇಂಬರಿಗೆ ಬಂದು ನಾನು ಕೂತಿದ್ದೇನೆ ತಮ್ಮ ಎದುರಿಗೆ, ಅಭಿಷೇಕ್ ಶೆಟ್ಟಿಯವರೇ. ಇದಕ್ಕಾಗಿ ಮೊತ್ತ ಮೊದಲನಾಗಿ ತಮಗೂ ಹಾಗೂ ನನ್ನನ್ನು ಇವತ್ತು ಕೇಳುತ್ತಿರುವ ಇದನ್ನು ಆಲಿಸುತ್ತಿರುವ ಎಲ್ಲ ಕೇಳುಗ ವರ್ಗಕ್ಕೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ
2: ಸರ್.
1: ಮುಂದೆ
2: ಎಸ್ ಸರ್. ಹೌದು, ಹೇಗಿದೆ ಸರ್ ಸಂಗೀತದ ಜೊತೆಗೆ ಇದ್ದೀರಾ?
1: ಸಂಗೀತದ ಜೊತೆ ಅಂದರೆ ಸಂಗೀತದ ಜೊತೆ ನಾನು ಹುಟ್ಟಿ 14 ಶುರು ಮಾಡಿದ್ದೇನೆ. 12 ವರ್ಷ ಅಲ್ಲಿಂದ ನಾನು ಸಾಧಾರಣ ನನ್ನ ವಯಸ್ಸು 75-76 ಲೈವ್ ಆಗಿ. ಈಗ ಸ್ವಲ್ಪ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ಅಲ್ಲಿಂದ ಸ್ವಲ್ಪ ಬದಿಗೆ ಸರಿದಿದ್ದೀನಿ. ಸರಿದು ಬಿಟ್ಟು ಎಲ್ಲಾದರೂ ನಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಸ್ವಲ್ಪ ಮನೆಯಲ್ಲಿ ಇದ್ದದ್ದನ್ನು ಏನಾದರೂ ಕಂಪೋಸ್ ಮಾಡಿ ಅಥವಾ ಈ ಕರೋಕೆ ಕ್ಲಬ್ಗಳು ತುಂಬ ಆಗಿವೆ, ಅವ್ರ ಜೊತೆಯಲ್ಲಿ ಅಲ್ಲಿ ಹೋಗಿ ಅವರನ್ನು ಆಲಿಸುತ್ತಾ ಅವ್ರಿಗೆ ಸ್ವಲ್ಪ ಸಜೆಷನ್ ಎಲ್ಲ ಕೊಡ್ತಾ ಇದ್ದೀನಿ. ಹಾಗೆ ಲೈವ್ ಆಗಿ ನಾನು ಯಾವ ಸ್ಟೇಜ್ಗೂ ಬರೋದು ಈಗ ಕಮ್ಮಿ ಮಾಡಿದ್ದೀನಿ.
2: ಒಂದು ನಿಮ್ಮ ಸಂಗೀತದ ಪಯಣದ ಬಗ್ಗೆ ಹೇಳೋದಾದ್ರೆ, ಈಗ ತಾನೇ ಹೇಳಿದ್ರಿ 12ನೇ ವಯಸ್ಸು ಹೇಗೆ ಅದು ಪೂರ್ತಿ ನಿಮ್ಮ ಫ್ಯಾಮಿಲಿ ಸಂಗೀತದಲ್ಲಿ?
1: ಹೌದು, ಯಾಕಂದ್ರೆ ನಮ್ಮ ಮನೆಯಲ್ಲಿ ರಾತ್ರಿ ಎದ್ದು ಗಂಜಿ ಊಟ ಮಾಡೋ

0: ಮೊದಲು ದೇವರ ಭಜನೆ ಮಾಡದೆ ನಮಗೆ ಊಟನೆ ಬೀಳ್ತಿರ್ಲಿಲ್ಲ. ನಾವು 9 ಜನ ಮಕ್ಕಳು, ನನ್ನ ತಂದೆ ತಾಯಿಯವರೆಲ್ಲ ಭಜನೆ ಮಾಡಿಯೇ ನಮಗೆ ಮತ್ತೆ ಊಟ ಕರೆಯೋದು, ರಾತ್ರಿ ಗಂಜಿ ಊಟಕ್ಕೆ ಬಾಪ ಅಂತೇಳಿ. ಆ ಟೈಮಲ್ಲಿ ದೇವರ ಎದುರು ಕೂತ್ಕೊಂಡು ಭಜನೆ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಹಾರ್ಮೋನಿಯಮ್, ತಬಲಾ, ಕಂಜೀರ ಮುಂತಾದ ಇದೆಲ್ಲ ಚಿಕ್ಕ ಪುಟ್ಟ ಇನ್ಸ್ಟ್ರೂಮೆಂಟ್ಗಳು ಇದ್ದುವಾಗಲೇ ಅದನ್ನು ಅದು ನುಡಿಸಿ ನುಡಿಸಿ ಹಾಡಿ ಹಾಡಿ ನಮಗೆ ಆಗಿಂದಲೇ ಆ ಇಂಟ್ರೆಸ್ಟ್ ಬಂದಿತ್ತು. ಹೌದು, ಹಾಗೆ ಮತ್ತೆ ಇಂಟ್ರೆಸ್ಟ್ ಬಂದವಾಗ ನನ್ನ ಅಣ್ಣ ಅಶೋಕ್ ಅಣ್ಣ, ನನ್ನ ದೊಡ್ಡ ಅಣ್ಣ, ಅವರು ಏನು ಮಾಡಿದರು, ಪಕ್ಕದಲ್ಲೇ ಸಂಗೀತ ಶಾಲೆಗಳು ಒಂದೆರಡಿದ್ದವು ನಮ್ಮ ಏರಿಯಾದಲ್ಲಿ, ಅಲ್ಲಿ ಹೋಗಿ ಅಲ್ಲಿ ಅವರು ಸಂಗೀತವನ್ನು ಕಲಿಸಿ ಬಂದು ಮನೆಗೆ ಬಂದು ಆ ಟ್ಯೂನ್ಗಳನ್ನು, ಆ ಸಂಗೀತ ಭಜನೆಗಳನ್ನು ನುಡಿಸುವಾಗ ನಾವು ಅವ್ರ ಜೊತೆಯಲ್ಲಿ ಹಾಡಬೇಕು. ಹಾಗೆ ಸಂಗೀತದ ಇಂಟ್ರೆಸ್ಟ್ ಅಲ್ಲಿಂದ ಬಂತು. ಮತ್ತು ಈ ಶಾಲೆಗಳಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ನಾಟಕ ಇದರಲ್ಲಿ ಎಲ್ಲ ಚಿಕ್ಕವರಿರುವಾಗ ನಾವು ಸ್ಟೇಜಲ್ಲೆಲ್ಲ ಆ್ಯಕ್ಟ್ ಮಾಡುವಾಗ ಡೈರೆಕ್ಟ್ ಹಾಡ್ತಾ ಇದ್ದೀವಿ ನೋಡಿ. ಸೊ ಆ ಟೈಮ್ನಲ್ಲಿ ನನ್ನಿಂದ ನಮ್ಮ ತಂಗಿಯಂದ್ರಿಂದ ಎಲ್ಲ ಹಾಡಿಸ್ತಿದ್ರು. ನಾನು ಗಣಪತಿ ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ದೆ ಮೊದಲು. ಗಣಪತಿ ಹೈಸ್ಕೂಲಲ್ಲಿ ಆ ಒಂದು ಕಲೆಗೆ ಪ್ರೋತ್ಸಾಹ ಕೊಡುವಂಥ ಒಂದು ದೊಡ್ಡ ಶಿಕ್ಷಕ ವರ್ಗವೇ ಇತ್ತು. ನೀವು ಕೇಳಿರ್ಬೋದು ಗುಲ್ವಾಡಿ ಬ್ರದರ್ಸ್ ಅಂತೇಳಿ ಮಂಗಳೂರಿನಲ್ಲಿ, ದತ್ತಾತ್ರೇಯ ಗುಲ್ವಾಡಿ, ಆಮೇಲೆ ಗೋಪಿನಾಥ್ ಗುಲ್ವಾಡಿ, ಇಂಥ ಒಂದು ಸಂತೋಷ್ ಕುಮಾರ್ ಗುಲ್ವಾಡಿ ಅವ್ರು ಗೊತ್ತು ನಿಮಗೆ, ಪೇಪರ್ನವರು ನಮ್ಮ ತರಂಗ ಅದರದ್ದೆಲ್ಲ ಮಣಿಪಾಲ ಇದರಲ್ಲಿದ್ದರು. ಇಡೀ ಫ್ಯಾಮಿಲಿ ಓಂಕಾರನಾಥ್ ಗುಲ್ವಾಡಿ ಅವರು ಇಡೀ ಇಂಡಿಯಾದಲ್ಲೇ ಫೇಮಸ್ ತಬಲ್ಜಿ ಆಗಿ ಈಗಲೂ ತಬಲಾ ಕ್ಲಾಸಿಗೆ ಪ್ರೋಗ್ರಾಮ್ಗೆಲ್ಲ ಹೋಗ್ತಾರೆ. ಅವ್ರ ಜೊತೆ ನಾವು ಸೇರಿಕೊಂಡು ನಮಗೆ ತುಂಬ ಮ್ಯೂಸಿಕ್ ಇಂಟ್ರೆಸ್ಟ್ ಬಂದು ಆಮೇಲೆ ನಾವು ಕ್ಲಾಸಿಕಲ್ ಎಲ್ಲ ಶುರು ಮಾಡಿದ್ವಿ ಸ್ವಲ್ಪ ಕಲೀಲಿಕ್ಕೆ, ತಬಲಾಗಿಪ್ಲ ಕಲೀಲಿಕ್ಕೆ. ಹಾಗೆ ಆ ಇಂಟ್ರೆಸ್ಟ್ ಆ ವಯಸ್ಸಿಂದಲೇ ಬಂದಿತ್ತು. 12 ವಯಸ್ಸಿಂದಲೇ ನನಗೆ ತಬಲಾದಲ್ಲಿ ಇಂಟ್ರೆಸ್ಟ್ ಇತ್ತು ನಾನು. ಆದರೆ ನಮ್ಮದು ಒಂದು ಸೈಡಿಂದ ನಾವು ಪ್ಯೂರ್ ಕ್ಲಾಸಿಕಲ್ ಅಂತ ಕೂರುವ ಬದಲಿಗೆ ಈ ಕಡೆಯಿಂದ ಸ್ವಲ್ಪ ಫಿಲ್ಮಿ ಟ್ಯೂನ್ಸ್ಗಳನ್ನು ಅದನ್ನಿಂದೆಲ್ಲ ನುಡಿಸಿ, ನಾನು 12 ವರ್ಷ ವಯಸ್ಸಿನಲ್ಲೇ ನಮ್ಮ ಮಂಗಳೂರಿನ ಪ್ರಸಿದ್ಧ ಬಿ ಎಸ್ ರಾವ್ ಅಂತ ಒಬ್ಬರು ನಾಟಕಕಾರರು, ಅವರು ಈಗ ಇಲ್ಲ, ಆ ಟೈಮ್ನಲ್ಲಿ ನಾಟಕವನ್ನು ಇಂಟ್ರೊಡ್ಯೂಸ್ ಮಾಡಿದ್ದವರೇ ಫಸ್ಟ್ ಬಿ ಎಸ್ ರಾಯರು. ಅದೇ ನಾಟಕದಲ್ಲಿ ನಮ್ಮ ಮಂಗಳೂರಿನ ನಾಟಕ ಬ್ರಹ್ಮ ಕೆ ಎನ್ ಟೈಲರ್ ಅವರು ಅವರೆಲ್ಲ ಆ್ಯಕ್ಟ್ ಮಾಡೋ ಟೈಮ್ನಲ್ಲಿ 12 ವರ್ಷ ವಯಸ್ಸಲ್ಲಿ ನಾನು ಆಗ ಕಾಡುಬಿತ್ತಲ ಹೈಸ್ಕೂಲ್ನಲ್ಲಿ ನಾಟಕ ಆಗುದು, ಬೇರೆ ಯಾವ ಸ್ಟೇಜೂ ಇಲ್ಲ ಮಂಗಳೂರಲ್ಲಿ, ಕಾಡುಬಿತ್ತಲ ಒಳಗಡೆ ಓಪನ್ ಏರ್, ಅಲ್ಲಿ ಕೂತ್ಕೊಂಡು ನಾನು ತಬಲಾ ನುಡಿಸ್ತಾ ಇದ್ದೆ. ಬ್ರ್ಯಾಕೆಟ್ನಲ್ಲಿ ಈ ಪ್ಯಾಂಪ್ಲೆಟ್ ಇದೆ ನೋಡಿ, ನೋಟಿಸ್ ಮಾಡ್ತಿದ್ರಲ್ಲ, ಅದರಲ್ಲಿ ಬ್ರ್ಯಾಕೆಟ್ನಲ್ಲಿ 12 ವರ್ಷದ ಬಾಲಕ ಅಂತ ಹಾಕ್ತಿದ್ರು ನನಗೆ. ಅಲ್ಲಿಂದ ಈ ಇಂಟ್ರೆಸ್ಟ್ ಬಂದು ಬಂದು ಬಂದು ಕೊನೆಗೆ ಹೌದು, ನಾನು ಬಹಳ ಸೇವೆ ಮಾಡಿ ನೋಡಿ ಇವತ್ತಿಗೆ ಸ್ವಲ್ಪ ಬದುಕಿ ಸರಿದಿದ್ದೇನೆ. ಯಾಕಂದ್ರೆ ಎನಿವೇ ವಿ ಹ್ಯಾವ್ ಬಿಕಮ್ ಓಲ್ಡ್, ನಮ್ಗೆ ವಯಸ್ಸಾಗಿದೆ, ಈಗಿನ ಟ್ರೆಂಡಿಗೆ ನಾವು ಸೂಟೇಬಲ್ ಅಲ್ಲ ಅಂತ ಸ್ವಲ್ಪ ಬದಿಗೆ ಸರಿದು ನನ್ನ ನಂತರ.
1: ನಮಗೆ ನೀವು ಹಾಗೆ ಕಾಣೋದಿಲ್ಲ ಸರ್, ವಯಸ್ಸಾಗಿದೆ ಅಂತ. ಸರ್, ಈಗ ಈ ಒಂದು ನಿಮ್ಮ ಸಂಗೀತದ ಪಯಣ ಶುರುವಾಯಿತು, ಆ ಟೈಮಲ್ಲಿ ಹೇಗಿತ್ತು ಮಂಗಳೂರಿನಲ್ಲಿ ಸಂಗೀತ ಗಾರರು ಹೇಗಿದ್ರು? ಈ ಆರ್ಕೆಸ್ಟ್ರಾ ಅನ್ನುವಂಥ ಕಾನ್ಸೆಪ್ಟ್ ಇತ್ತ? ವೇದಿಕೆಗಳಲ್ಲಿ ಹಾಡುವಂಥವ್ರು ಇದ್ರ? ಹೇಗಿತ್ತು ಆಗ ಅಂತ ಆ ದಿನಗಳು?
0: ಆ ದಿನಗಳಲ್ಲಿ ಸಂಗೀತ ಅಂತ ಹೇಳಿದರೆ ನಮ್ಮ ಕಾರ್ ಸ್ಟ್ರೀಟ್ನಲ್ಲಿ, ಅದೇ ನಾನು ಹೇಳಿದೆ ನಿಮಗೆ, ಆ ಒಂದು ಫ್ಯಾಮಿಲಿ ಬಿಟ್ಟರೆ ಅಲ್ಲಿ ನಮ್ಮ ಸಿತಾರ್ ಕಲಿಯೋದು, ವೈಲಿನ್ ಕಲಿಯೋದು ಎಲ್ಲ ಕಲಿಸ್ತಾ ಇದ್ರು. ಎಲ್ಲಿ ಗುಲ್ವಾಡಿ ರಾಮ ಮಂದಿರ ಅಂತ, ಈಗ ಇಲ್ಲ ಅದು, ರಾಮ ಮಂದಿರದಲ್ಲಿ ಮೊದಲು ಕಲಿಸ್ತಾ ಇದ್ರು ಆ ಟೈಮ್ನ ಅವರ ಪ್ರೋಗ್ರಾಮು. ಆಮೇಲೆ ಈ ಕೊಂಕಣಿ ಸಂಗೀತ ಒಂದು ಸಂಘ ಇತ್ತು, ವೆಂಕಟರಮಣ ದೇವಸ್ಥಾನ ಗೊತ್ತು ನಿಮಗೆ, ಅಲ್ಲೆಲ್ಲ ಭೀಮಸೇನ್ ಜೋಶಿ ಅವರು ಬಂದು ಹಾಡುವ ಕಾರ್ಯಕ್ರಮ ಇತ್ತು ವೆಂಕಟರಮಣ ದೇವಸ್ಥಾನದಲ್ಲಿ. ಯಾವಾಗಲೂ ಬಂದು ಅವರು, ವೆಂಕಟರಮಣ ಅಂದರೆ ಭಾಳ ಪ್ರೀತಿ ಅವರಿಗೆ, ಭೀಮಸೇನ್ ಜೋಶಿಯ ಹಾಡುಗಾರಿಕೆ, ಮತ್ತು ಬಿ ಎಸ್ ರಾವ್ ಅಂತ ಒಬ್ಬರು ಇದ್ದರು, ಅವರ ಇದು ರಾಮಾಯಣ, ಇದು ಯಾವುದು ಗೀತಾ ರಾಮಾಯಣ ಅಂತ ಆ ಪ್ರೋಗ್ರಾಮ್ಗಳು, ಅಂಥದ್ದೆಲ್ಲ ಕ್ಲಾಸಿಕಲ್ ಪ್ರೋಗ್ರಾಮ್ಗಳು ತುಂಬ ನಡೀತಾ
1: ಇದೆ. 1900
0: ಇದು ಸಾಧಾರಣ ಆಗ ಒಂದು 60-65 ಟೈಮು, 60-65 ಒಳಗೆ ಸಾಧಾರಣ, 58-59-60 ಟೈಮಿಗೆ. ನಾನು SSLC ಇರುವಾಗ 62 ನನಗೆ, ಅಂದರೆ 1962 SSLC ಆಗಿದ್ದು. ಆ ಟೈಮ್ನಲ್ಲೆಲ್ಲ ಭೀಮಸೇನ್ ಜೋಶಿ ಕಾರ್ಯಕ್ರಮ ಎಲ್ಲ ನಾನು ಕೇಳಿದ್ದೇನೆ. ಅವರ ಕಾರ್ಯಕ್ರಮ ಬಹಳ ಫೇಮಸ್ ಇಲ್ಲಿ, ಕ್ಲಾಸಿಕಲ್ ಬಿಟ್ಟರೆ ಬೇರೆ ಕಾರ್ಯಕ್ರಮಗಳು ನೋಡಿದ್ದು ಕಡಿಮೆ. ಆಮೇಲೆ ಮಧ್ಯದಲ್ಲಿ ಏನಾಯಿತು, ಸ್ವಲ್ಪ ಸಮಯ ಆದಮೇಲೆ ಈ ಫಿಲ್ಮ್ ಲ್ಯಾಂಡ್ನವರೆಲ್ಲ ಆರ್ಕೆಸ್ಟ್ರಾ ಅಂತ ತಗೊಂಡು ಬಂದಿಲ್ಲಿ, ಗಣಪತಿ ಹೈಸ್ಕೂಲ್ ಆಗ ಸ್ಟೇಜ್ ಆಗ ಮೊಹಮ್ಮದ್ ರಫಿ ನೈಟ್ ಅಂತ ಆಯ್ತು. ನೈಟ್ ಅಂತ ಮಾಡ್ತಾ ಇರಲಿಲ್ಲ ಅವರು, ಮೊಹಮ್ಮದ್ ರಫಿ ಅವರ ಆರ್ಕೆಸ್ಟ್ರಾ. ಆಮೇಲೆ ಮುಖೇಶ್ ಒಮ್ಮೆ ಬಂದರು, ಆಮೇಲೆ ತಲತ್ ಮಹಮ್ಮದ್ ಬಂದರು. ಸೊ ಕೆಲವೆಲ್ಲ ಸಿಂಗರ್ಸ್ ಇಲ್ಲಿ ಬಂದುಬಿಟ್ಟು ಕಾರ್ಯಕ್ರಮ ಕೊಡುವಾಗ ಮಂಗಳೂರಿನ ಜನತೆಗೆ ಆ ಫಿಲ್ಮ್ ಲೈನ್ನಲ್ಲಿ ಹಾಡುವಂಥ ಹಾಡುಗಳನ್ನು ಕೇಳಿ ಬಹಳ ಸಂತೋಷಪಟ್ಟರು ಜನ. ಮೊಹಮ್ಮದ್ ರಫಿ ಬಂದಿದ್ದಾರೆ ಇಲ್ಲಿವರೆಗೆ ಅಂದರೆ ಅಭಿಷೇಕ್ ರವರೇ, ಮೊಹಮ್ಮದ್ ರಫಿ ಅವರು ಇಲ್ಲಿಗೆ ಬಂದಾವಾಗ ಇಲ್ಲಿ ಗಾರ್ಡನ್ ಹೋಟೆಲಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಗಾರ್ಡನ್ ಹೋಟೆಲ್ ಅಂತ ಇತ್ತು ಮೊದಲು. ಆ ಗಾರ್ಡನ್ ಹೋಟೆಲ್ ಅದು ಮುಸ್ಲಿಂ ಬಾಂಧವರದು. ಅಲ್ಲಿ ಅವರಿಗೆ ಊಟ ಬಿರಿಯಾನಿ, ಅಲ್ಲಿ ಅವರು ಊಟ ಮಾಡಿಬಿಟ್ಟು, ಆಗ ನನ್ನ ಅಣ್ಣ ಅಶೋಕ್ ಅಣ್ಣ ಮುನ್ಸಿಪಾಲ್ಟಿನಲ್ಲಿ ಮುನ್ಸಿಪಾಲ್ಟಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿಗೆ ಹುಡ್ಕೊಂಡು ಬಂದು ಅವರ ಸೆಕ್ರೆಟರಿ ಅವರು ಮೊಹಮ್ಮದ್ ರಫಿ ಅವ್ರದ್ದು, ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ಇಲ್ಲಿ ಪ್ರೋಗ್ರಾಮ್ ಆದಮೇಲೆ, ಆಗ ಏನು ಅವರೆಲ್ಲ ಬಂದರೆ ಬರೀ ಒಂದು ಹಾರ್ಮೋನಿಯಂ ಹಿಡ್ಕೊಂಡು ಹಾಡೋದು ಅವರು ಅಷ್ಟೇ, ಒಂದು ಹಾರ್ಮೋನಿಯಮ್ ಒಂದು ತಬಲಾ ಎರಡು ಬಿಟ್ಟರೆ ಅವರ ಕಂಠದಲ್ಲೇ ಎಲ್ಲ ಅವರು ಕಂಟ್ರೋಲ್ ಮಾಡ್ತಿದ್ರು. ನನ್ನ ಅಣ್ಣ ಹಾರ್ಮೋನಿಯಮಿಗೆ ಕ್ಯಾಲಿಕಟ್ಟಿಗೆ ಹೋಗಿದ್ದಾರೆ, ಕ್ಯಾಲಿಕಟ್ಟಿಗೆ ಕರ್ಕೊಂಡೋಗಿದ್ದಾರೆ ಇದೇ ಮೊಹಮ್ಮದ್ ರಫಿ ಅವರು. ಆ ಟೈಮ್ನಲ್ಲಿ ನಾನು ಚಿಕ್ಕ ಹುಡುಗ ಆಗ ಅವರಿಗೆ ತಬಲಾ ನುಡಿಸ್ತಾ ಇದ್ದೆ ಅಣ್ಣನವರಿಗೆ, ಇದೆಲ್ಲ ಹಾರ್ಮೋನಿಯಂ ಎಲ್ಲ ಇದು ಬಹಳ ಹಿಂದೆ. ಕ್ಯಾಲಿಕಟ್ವರೆಗೆ ನನ್ನ ಅಣ್ಣ ಹೋಗಿ ನುಡಿಸ್ತಿದ್ದಾರೆ ಅವರಿಗೆ ಹಾರ್ಮೋನಿಯಂ ಬ್ಯಾಕ್ಗ್ರೌಂಡ್. ಯಾಕಂದರೆ ಮೊಹಮ್ಮದ್ ರಫಿ ಅವರು ಅವರೇ ಒಂದು ಹಾರ್ಮೋನಿಯಂ ಬಿಡ್ಕೊಂಡು ಹಾಡೋದು, ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಲ್ಲ, ಬಿ ಜಿ ಎಮ್ಸ್ ಎಲ್ಲ ಬೇಕಲ್ಲ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ನನ್ನ ಅಣ್ಣ ಹಾರ್ಮೋನಿಯಂ ಅಲ್ಲಿ ನುಡಿಸೋದು. ಆ ರೀತಿ ಅವರು ಪ್ರೋಗ್ರಾಮ್ ಮಾಡ್ತಿದ್ರು. ವಿನಃ ಈ ನೈಟ್ ಅಂತ ಆಗ ಎಲ್ಲ ಸ್ಟಾರ್ಟ್ ಆಗಲೇ ಇಲ್ಲ, ಆಗಲೇ ಇಲ್ಲ. ಹೌದು, ಅದನ್ನು ತುಂಬ ಇಷ್ಟಪಡ್ತಿದ್ರು. ನಾನು ಕೂಡ ಮುಖೇಶ್ರವರ ಹಾಡಿಗೆ ಇಲ್ಲಿ ಟಿಕೆಟ್ ಇಲ್ಲದೆ ಹೋಗಿ ಗಣಪತಿ ಹೈಸ್ಕೂಲ್ನಲ್ಲಿ, ನಮಗೆಲ್ಲ ಟಿಕೆಟ್ ತಗೊಳ್ಳಿಕ್ಕಾಗ ಯಾರು ನಮಗೆ ಅದನ್ನು ಸಪೋರ್ಟ್ ಮಾಡೋರಿಲ್ಲ. ಹೋಗಿಬಿಟ್ಟು ಈ ತಟ್ಟೆಯೆಲ್ಲ ಕಟ್ತಾ ಇದ್ರು ನೋಡಿ, ಅದನ್ನು ಸ್ವಲ್ಪ ಕೈಯಿಂದ ಹರಿದು, ನಾನು ಅದೇ ಶಾಲೆಯಲ್ಲಿ ಕಲ್ತವಂತಾನೆ, ನನಗೆ ಎಲ್ಲಿಂದ ನೋಡಿದರೆ ಸ್ಟೇಜ್ ಕಾಣ್ತಾ ಇದೆ ಅಂತ ಗೊತ್ತು. ಅದನ್ನು ಹರಿದುಬಿಟ್ಟು ಅವರ ಪ್ರೋಗ್ರಾಮನ್ನು ನಾನು ನೋಡಿದ್ದೀನಿ. ಮುಖೇಶ್ ಅವರು ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಹೌದು, ಅವ್ರದ್ದು ರುಕ್ ಜಾವ್ ಜಾನೆ ವಾಲಿ ರುಕ್ ಜಾ ಹಾಡು, ಮತ್ತೆ ಆವಾರ ಹೂ ಇಂಥದ್ದೆಲ್ಲ ಹಾಡು.
1: ಒಂದು ಲೈನ್ ಹೇಳಿ ಸರ್, ನಮ್ಮ ಕೇಳುವರು ಕೇಳ್ತಿದ್ದಾರೆ ಯಾವ್ದಾದ್ರು.
0: ಅದು ಕಿಸಿ ಕಿ ಮುಸ್ಕುರಾಟೋ ಪೆ ಓ ನಿಸಾರ್, ಕಿಸಿ ಕದರ್ದ ಬನ್ಸಕೆ ತುಲೇ ಉದಾರ್, ಕಿಸಿ ಕಿ ವಾಸತೆ ಹೋ ಮೇರೆ ದಿಲ್ ಮೇ ಪ್ಯಾರ್, ಜೀನಾ ಇಸಿ ಕಾ ನಾಮ್ ಹೈ ಅಂತ ಅವರು ಎಲ್ಲ ಆ ಟೈಮ್ನಲ್ಲಿ ಹಾಡ್ತಾ ಇರುವಾಗ ನಾವು ಕೇಳೋದು, ನಮಗೆ ಬಹಳ ಖುಷಿ, ಏನಪ್ಪ ಹಾಡು ಅಂತೇಳಿ.
1: ಓಕೆ, ಸೊ ನಂತರ ನಿಮಗೆ ಈ ನೈಟ್ಸ್ನ ಒಂದು ಆಲೋಚನೆ ಇದು ಮಾಡಬೇಕು ಅನ್ನುವಂಥ ಯಾವಾಗ ಬಂತು?
0: ಅದು ನಾನು ಸಾಧಾರಣ ನನ್ನ ಒಂದು 15-16 ವರ್ಷದವರೆಗೆ ನಾವೇನು ಮಾಡಿದ್ದು ಅಂತ ಹೇಳಿದರೆ, ಈ ಮದುವೆ ಕಾರ್ಯಕ್ರಮಕ್ಕೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ನನ್ನ ಅಣ್ಣ ಅಶೋಕಣ್ಣ, ನನ್ನ ದೊಡ್ಡಣ್ಣ ಅವರು, ಅವರು ನಮ್ಮನ್ನೆಲ್ಲ, ನನ್ನ ತಂಗಿ ಹಿತಾಕ್ಷಿ ಮತ್ತು ದಯಾವತಿ ಅಂತ ನೀವು ಕೇಳಿರ್ಬೋದು, ಬಹಳ ಒಳ್ಳೆ ಹಾಡುಗಾರ್ತಿಯವಳು, ಇವರನ್ನೆಲ್ಲ ಒಟ್ಟು ಮಾಡಿ ನಾವೇ ಮನೆಯಲ್ಲಿ ಒಂದು ಜನತಾ ಮೆಲೋಡಿ ಮೇಕರ್ಸ್ ಅಂತ ಒಂದು ಸೆಟ್ ಮಾಡಿಕೊಂಡೆವು ಮನೆಯಲ್ಲೇ. ಬರೇ ಸಿನಿಮಾ ಸಾಂಗ್ಸ್ಗಳಿಗೆ ಮಾತ್ರ ಹಾಡೋದು, ಮತ್ತು ನನ್ನ ಅಣ್ಣ ಕಂಪೋಸ್ ಮಾಡಿದ ಕೆಲವು ಕನ್ನಡ ಸಾಂಗ್ಸ್ಗಳನ್ನು ಹಾಡೋದು, ಕುಂಕಣಿ ಸಾಂಗ್ಸ್ಗಳನ್ನು ಹಾಡೋದು ಈ ರೀತಿ. ಆಗ ಮದುವೆಗೆ ಒಮ್ಮೆ ನಮ್ಮನ್ನು ಬಾಂಬೆ ಪಾರ್ಟಿ ಒಂದು ಕರ್ಕೊಂಡು ನಮ್ಮ ಮನೆ ಹತ್ರನೇ, ನಾವು ಸಮಾಧಿ ಮಠ ಕಂಪೌಂಡ್ ಅದು ಕೃಷ್ಣ ಮಠ ಅಂತ ಗೊತ್ತಿರ್ಬೋದು ನಿಮಗೆ, ಇಲ್ಲಿ ಗಣಪತಿ ಹೈಸ್ಕೂಲ್ ಕ್ರಾಸ್ ರೋಡ್ ಅಲ್ಲಿ ಉಂಟದು ಕೃಷ್ಣ ಮಠ, ಸಮಾಧಿ ಮಠ ಅಂತೇಳಿ ಇಲ್ಲಿ ಇದೆ. ಅಲ್ಲಿ ನಾವು ಮದುವೆಗೆ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ನನ್ನ ಅಣ್ಣ, ನನಗೆ ಅದು ಸರಿ ನೆನಪಿದೆ, ನನಗೆ 16 ವರ್ಷ ಆಗ, ಐ ವಾಸ್ ಇನ್ SSLC, 16 ವರ್ಷ ಪ್ರಾಯ ನನಗೆ ಆ ಟೈಮ್ನಲ್ಲಿ. ಅವರು ಹಾಡಲಿಕ್ಕೆ ಹೇಳುವಾಗ ನಾವೆಲ್ಲ ಸಿನಿಮಾ ಸಾಂಗ್ ಹಾಡಿದ್ದು, ಒಂದು ಸಾಂಗನ್ನು 3 ಸರ್ತಿ ಹಾಡಿಸಿದ್ರು ನನ್ನ ಹತ್ರ.

ಒಂದು ಸಾಂಗ್ ಇತ್ತು, ಅದು ಸಸುರಾಲ್ ಅಂತ ಕಾಣ್ತದೆ ನನಗೆ ಫಿಲ್ಮು. ಆ ಟೈಮ್ನಲ್ಲಿ ನಾನು ಮುಖೇಶ್ ಇದ್ದ ಹಾಡುವಾಗ ಮೂರು ಸಲ ಆಡಿಸಿದ್ರು ಆ ಬಾಂಬೆಯವರು. ಅಲ್ಲಿಂದ ನಮ್ಗೆ ಗೊತ್ತಾಯಿತು ಏನೋ ನಾವು ಸ್ವಲ್ಪ ಈ ಥರ ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಿದರೆ ನಮಗೆ ತುಂಬ ಡಿಮಾಂಡ್ ಬರ್ಬೋದು ಹಾಡಲಿಕ್ಕೆ, ಅದಕ್ಕೆ ಇದಕ್ಕೆ ದುಡ್ಡು ಮಾಡೋ ಪ್ರಶ್ನೆ ಅಲ್ಲ ಆದಾಗ. ನಮಗೊಂದು ಅದು ಪ್ರವೃತ್ತಿ, ಒಂದು ಕಲಿತಾ ಇರುವಾಗ ಮಾಡುವಾಗ ಒಂದು ಏನೋ ಒಂದು ಮಾಡುವುದು ಫ್ಯಾಷನ್ ಒಂದು ಆ ರೀತಿ ಇತ್ತು. ಅಲ್ಲಿಂದ ಮತ್ತೆ ಏನಾಯಿತು, ಆಗ ಈ ಥರದ್ದು ಆರ್ಕೆಸ್ಟ್ರಾ ಇದ್ದದ್ದು ಒಂದು ಇತ್ತು ಯಾವುದು ಆ ಟೈಮ್ನಲ್ಲಿ. ಅದರ ನಂತರ ನಾನು ಬ್ಯಾಂಗ್ಳೂರಿಗೆ ಹೋದಾವಾಗ ಸರಸ್ವತಿ ಆರ್ಕೆಸ್ಟ್ರಾ ಅಂತ ಇತ್ತು ಬ್ಯಾಂಗ್ಳೂರಿನಲ್ಲಿ. ಅವರು ಈ ಪಾರ್ಕ್ಗಳಲ್ಲೆಲ್ಲ ಪ್ರೋಗ್ರಾಮ್ ಕೊಡ್ತಾ ಇದ್ರು ಸ್ವಾಮಿ, ಬಹಳ ಚೆನ್ನಾಗಿತ್ತು ಅಭಿಷೇಕ್ ಅವರೇ, ಬಹಳ ಚೆನ್ನಾಗಿ. ಆದರೆ ಅವ್ರು ಏನು ಮಾಡ್ತಿದ್ರು, ಈ ದೇವಾನಂದ್ ಸಿನಿಮಾಗಳ ಎಲ್ಲ ಕಾಲ, ಖೋಯಾ ಖೋಯಾ ಚಾಂದ್ ಎಲ್ಲ ನೀವು ಕೇಳಿರ್ಬೋದು, ಖುಲಾ ಆಸ್ಮಾ ಅಂತೇಳಿ ಹಾಡುಗಳೆಲ್ಲ ಅದರೆಲ್ಲ ಹಾಡ್ತಿದ್ರು, ಬಹಳ ಚೆನ್ನಾಗಿ ಹಾಡ್ತಿದ್ರು ಬೆಂಗಳೂರಿನ ಆರ್ಟಿಸ್ಟ್ಗಳು ಕೂಡ. ಸರಸ್ವತಿ ಆರ್ಕೆಸ್ಟ್ರಾ ಅಂತ, ಸರಸ್ವಾಣಿ ಸಾರಿ ಸರಸ್ವಾಣಿ ಆರ್ಕೆಸ್ಟ್ರಾ ಅಂತ. ಅವರು ಕೂತ್ಕೊಂಡು ಅಲ್ಲಿ ಮಂತ್ರಿ ಮಾಲ್ನ ಎದುರಿಗೆ ಪಾರ್ಕಲ್ಲಿ, ಈಗಲೂ ಪಾರ್ಕ್ ಇದೆ ಅದು, ಅಲ್ಲಿ ಹಾಡ್ತಾ ಇರುವಾಗ ನಾನು ನೋಡಿದ್ದೆ ನಿಂತ್ಕೊಂಡು ಹೊರಗಡೆ. ಅವರು ಕೂತ್ಕೊಂಡು ಹಾಡ್ತಾಯಿದ್ರು, ಎಲ್ಲ ಕೂರೋದು, ಎಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು, ಗಿಟಾರು, ಇದು ನಮ್ಮ ಬಾಕ್ಸ್ ಗಿಟಾರು, ಆಮೇಲೆ ಮ್ಯಾಂಡಲಿನ್ನು, ಹಾರ್ಮೋನಿಯಂ ಈ ಥರದ್ದೆಲ್ಲ ಇತ್ತು. ಅವರು ನಿಂತುಕೊಂಡು ಹಾಡ್ತಾ ಇರಲಿಲ್ಲ, ಕೂತ್ಕೊಂಡು ಹಾಡೋದು. ಅದನ್ನೆಲ್ಲ ನನ್ನ ತಲೆಯಲ್ಲಿ ಇತ್ತು, ಆರ್ಕೆಸ್ಟ್ರಾ ಮಾಡಿದರೆ ಸ್ವಲ್ಪ ಈ ಥರ ಫೇಮಸ್ ಆಗ್ಬೋದು ಅಂತ. ಒಂದು ಕಡೆಗೆ ಬಂದುಬಿಟ್ಟು ಏನು ಮಾಡಿದ್ದೆವು ನಾವು, ಈ ಆರ್ಕೆಸ್ಟ್ರಾ ಇಲ್ಲಿ ಇತ್ತಾಗ ನಿಮ್ಗೆ ಗೊತ್ತಿರ್ಬೋದು, ಮರ್ಕರ ಹಿಲ್ ಆರ್ಕೆಸ್ಟ್ರಾ ಅಂತ ಇತ್ತು. ಹೌದು, ಮರ್ಕರ ಹಿಲ್ಲಲ್ಲಿ ನಮ್ಮ ಸೇಂಟ್ ಆಗ್ನಿಸ್ ಕಾಲೇಜ್ನ ಬ್ಯಾಕ್ ಸೈಡ್, ಅಲ್ಲಿ ವಿನ್ಸೆಂಟ್ ಸಿಲ್ವರ್, ಜಾನ್ ಮಂಜೇರ್ಸ್ ಅಂತೆಲ್ಲ ಒಳ್ಳೆ ಆರ್ಟಿಸ್ಟ್ಗಳಿದ್ರು. ನೀವು ಇನ್ನೊಂದು ನಿಮ್ಮ ನೀವು ಕೇಳಿದ್ರು, ನಿಮ್ಮ ಹಿರಿಯವರೆಲ್ಲ ಕೇಳಿದ್ದಾರೆ, ಡೆನ್ಸಿಲ್ ಕರ್ಕಡ ಅಂತ ಇದ್ರು, ಅವರೆಲ್ಲ ಒಳ್ಳೆ ಆರ್ಟಿಸ್ಟ್ಗಳು. ಅವರು ಅಲ್ಲಿ ಮಿಷನ್ ಚರ್ಚಲ್ಲೆಲ್ಲ ಕ್ವಾಯರಿಗೆ ಅದಕ್ಕಿದ್ಗೆಲ್ಲ ಡೆನ್ಸಿಲ್ ಅಂತ ಬಹಳ ಫೇಮಸ್ ಅವರು. ಅವರಿದ್ದರು ಈ ವಿನ್ಸೆಂಟು, ಈ ಜಾನ್ ಮಂಜೇರ್ಸ್ ಇವರೆಲ್ಲ ಆರ್ಕೆಸ್ಟ್ರಾ ಎಲ್ಲಿ ಮಾಡ್ತಿದ್ರು ಅಂದರೆ, ಕೆ ಎಮ್ ಸಿಯಲ್ಲಿ ಗಣೇಶ ಚತುರ್ಥಿಗೆ ಆರ್ಕೆಸ್ಟ್ರಾ ಮಾಡಿ ಕೆ ಎಮ್ ಸಿ ಸಿಂಗರ್ಸ್ ಮಾತ್ರ ಹಾಡುವುದಾಗ ಅವರೆಲ್ಲ ಮಾಡ್ತಿದ್ರು. ಮತ್ತು ಈ ಥರ ಕ್ವಾಯರ್ಗಳನ್ನೆಲ್ಲ ಮಾಡಿ ಅವ್ರದ್ದು ಆರ್ಕೆಸ್ಟ್ರಾ ಇತ್ತು. ಅದು ಅವರು ಕೂಡ ಹಾಗೆ ಕೂತ್ಕೊಂಡೇ ನುಡಿಸೋದು, ಕೂತ್ಕೊಂಡೇ ಹಾಡ್ದು, ಎಲ್ಲ ಚೇರ್ ಹಾಕಿ ಕೂರ್ದು ನೋಡಿ. ಅವರು ಒಂದ್ಸಲ ನೋಡಿ ನಮ್ಮನ್ನು ಕರೆದು, ನೀವು ನಮ್ಮ ಜೊತೆ ಜಾಯ್ನ್ ಆಗಿ ನಾವು ಇಬ್ಬರು ಒಟ್ಟಿಗೆ ಪ್ರೋಗ್ರಾಮ್ ಕೊಡುವ ಅಂತ. ಈ ಅಶೋಕ್ ಚರಣ್ ಅಂತ ನಾವೇನು ಮಾಡಿದ್ದೇವೆ ನೋಡಿ, ಅದರ ಮೊದಲು ಜನತಾ ಮೆಲಾಡಿ ಮೇಕರ್ಸ್ ಇತ್ತು ನೋಡಿ, ಅದನ್ನು ಇವ್ರ ಜೊತೆ ಮಾಡಿಬಿಟ್ಟು ಒಟ್ಟಿಗೆ ಮಾಡುವ ಅಂತೇಳಿ ನಾವು ಶುರು ಮಾಡಿದ್ದು. ಆ ಟೈಮ್ನಲ್ಲಿ ನಾವೇನು ಮಾಡಿದ್ದು, ಅಶೋಕ್ ಚರಣ್ಸ್ ಅವರ್ ಅಂತ ಶುರು ಮಾಡಿದ್ದು. ಒಂದು ಗಂಟೆ, ಮೂರು ಗಂಟೆ ಸ್ಟೇಜಲ್ಲಿ ವೇದಿಕೆ ಮೇಲೆ ಕುಣಿದಾಡ್ಲಿಕ್ಕಿಲ್ಲ, ಬರೇ ಒಂದು ಗಂಟೆ ಕಾರ್ಯಕ್ರಮ ಅಶೋಕ್ ಚರಣ್ಸ್ ಅವರ್. ಅದಾದ ನಂತರ ಮಧ್ಯೆ ಡ್ಯಾನ್ಸೋ, ಬಯಲಾಟನೋ, ಯಕ್ಷಗಾನನೋ ಅಥವಾ ನಾಟಕನೋ, ಆಮೇಲೆ ನಮ್ದು ಮೊದಲು ಪ್ರೋಗ್ರಾಮ್ ಮಾಡಬೇಕು, ಜನ ಸೇರಬೇಕು ಅಂತ ಆ ಥರ ಸ್ಟಾರ್ಟ್ ಮಾಡಿದ್ದು ನಾವು. ಅದನ್ನು ಮತ್ತೆ ಏನಾಯಿತು, 1970 ಉಡುಪಿಯಲ್ಲಿ ಕಿಶೋರ್ ಕುಮಾರ್ ನೈಟ್ ಅಂತಲೇ ಆಯಿತು. ಅದಕ್ಕೆ ನೈಟ್ ಅಂತಲೇ ಹಾಕಿದ್ರು ಅವರು, NIT ಈ ಸ್ಪೆಲ್ಲಿಂಗ್, ಕಿಶೋರ್ ಕುಮಾರ್ಸ್ ನೈಟ್. ಅದು ಏನಂತ ನೋಡುವ ಅಂತ ನಾವು ಹೋಗಿದ್ದು ಉಡುಪಿ, ಅಲ್ಲಿ ಬೋರ್ಡ್ ಹೈಸ್ಕೂಲ್ ಉಡುಪಿಯಲ್ಲಿ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು. ಕಿಶೋರ್ ಕುಮಾರ್ ಮತ್ತೆ ಸುಲಕ್ಷಣಾ ಪಂಡಿತ್, ಆಮೇಲೆ ಅವ್ರ ಜೊತೆಗೆ ಒಂದು ಅಕಾರ್ಡಿಯನ್ನು, ಒಂದು ಎಲೆಕ್ಟ್ರಿಕ್ ಗಿಟಾರು, ಮತ್ತೊಬ್ಬ ನಿಮ್ಮ ಥರ ತಾವು ಹೇಗೆ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತೀರಿ ನೋಡಿ, ಅದೇ ರೀತಿ ಒಬ್ಬ ಮಾಸ್ಟರ್ ಇದು ಅನೌನ್ಸರ್ ಅಲ್ಲಿ, ಆಮೇಲೆ ಮಧ್ಯದಲ್ಲಿ ಮಿಮಿಕ್ರಿ, ಮಧ್ಯದಲ್ಲಿ ಒಂದೆರಡು ಡ್ಯಾನ್ಸಸ್ಸು, ಈ ರೀತಿಯೆಲ್ಲ ಅವರು ಕಂಡಕ್ಟ್ ಮಾಡಿ ಮೂರುವರೆ ಗಂಟೆ ಶೋ ಬಹಳ ಚೆನ್ನಾಗಿ ಕೊಟ್ಟರು ಅಭಿಷೇಕ್ ಅವರೇ. ಆ ಟೈಮ್ನಲ್ಲಿ ನಾನು ಒಂದು ಐಡಿಯಾ ಮಾಡಿದೆ, ಇದೇ ರೀತಿ ನಾವು ಯಾಕೆ ಒಂದು ಕಾರ್ಯಕ್ರಮ ಮಾಡಬಾರ್ದು, ನಿಂತುಕೊಂಡು ಹಾಡುವಂಥದ್ದು ಅಂತೇಳಿ ನಾವು ಬಂದುಬಿಟ್ಟು 1970 ಎಲ್ಲ ಆರ್ಕೆಸ್ಟ್ರಾ ಯಾರ್ಯಾರು ಇಲ್ಲಿ ಟಾಪ್, ಆಗ ನಮ್ಮ ಜೊತೆ ಅವರಿದ್ದರು, ಯಾರು ಮರ್ಕರ ಇಲ್ಲ ಆರ್ಕೆಸ್ಟ್ರಾ ಅವರು ನಮ್ಮ ಜೊತೆಗೆ ಸೇರಿದ್ರು, ಅವರು ನಮ್ಮನ್ನು ಕರೆದು ನಾವು ಅವ್ರ ಜೊತೆ ಸೇರಿದ್ದು. ಆನಂತರ ನಾವು ಅವರಲ್ಲಿ ಒಳ್ಳೆ ವಯೋಲಿನಿಸ್ಟು, ಒಳ್ಳೆ ಗಿಟಾರಿಸ್ಟು, ಒಳ್ಳೆ ಬೇಸು, ಒಳ್ಳೆ ಡ್ರಮ್ಮರ್ಸ್ ಎಲ್ಲ ಇದ್ದರು. ಅವರನ್ನಲ್ಲಿ ಹಿಡ್ಕೊಂಡು ನಾವು ಫಸ್ಟ್ ಅಶೋಕ್ ಚರಣ್ ನೈಟ್ ಅಂತಲೇ ಹೆಸರಿಡಿ ಅಂತ ನನಗೆ ನಮ್ಮ ವಿನ್ಸೆಂಟ್ ಸಿಲ್ವರ್ ಇಲ್ಲ, ಅವರು ನಮ್ಮ ನನ್ನ ವೆಸ್ಟರ್ನ್ ಗುರುಗಳು ಅವರೆಲ್ಲ, ವೆಸ್ಟರ್ನ್ ಮ್ಯೂಸಿಕ್ ನೊಟೇಷನ್ ಬರೀಲಿಕ್ಕೆ ಮತ್ತು ಮ್ಯಾಂಡಲಿನ್ನು, ನಾನು ಗಿಟಾರ್ ಕಲ್ತಿದ್ದು ಕಾರ್ಡ್ಸ್ ಎಲ್ಲ ಅವ್ರ ಹತ್ರನೇ, ನನ್ನ ಗುರು ಅವರು. ಪಾಪ ಅವ್ರಿಗೆ ಇಲ್ಲ, ಯಾರೂ ಇಲ್ಲ, ಒಬ್ಬರೇನೋ ಇರಬೇಕು. ಅವ್ರು ಹೇಳಿದರು, ಏನಿಲ್ಲ ಚರಣ್, ನೀವೇ ನಿಮ್ಮ ಹೆಸರಿನಲ್ಲೇ ಆಗಬೇಕು, ನಮ್ಮ ಹೆಸರು ಬೇಡ ಈಗ ಅಂತೇಳಿ. ಆನಂತರ ನಾನು ಶುರು ಮಾಡಿದ್ದು ನೋಡಿ, 1970 ಫಸ್ಟ್ ಪ್ರೋಗ್ರಾಮ್ ಮಾಡಿಸಿದವ್ರು ನಂದು ಬೈಲೂರು ಕ್ಲಬ್ ಉಡುಪಿಯವರು. ಹೌದು, ಫಸ್ಟ್ ಪ್ರೋಗ್ರಾಮ್. ಆಗ ನಮ್ಮದು ಟೋಟಲ್ ವಿತ್ ಸಿಂಗರ್ಸ್ 30 ಜನ ಸಿಂಗರ್ಸ್ ನೋಡಿ, ಟೋಟಲ್ ಐ

0: ಹೊರಗಿನವರು ಕಾರಿಗೆ ಹೋಗಬೇಕಲ್ಲ, 200 ರೂಪಾಯಿ ಜಾಸ್ತಿ, 600 ರೂಪಾಯಲ್ಲಿ ಉಡುಪಿಯಲ್ಲಿ ಪ್ರೋಗ್ರಾಮ್, 4 ಕಾರ್ ಬಿಟ್ಟು ಫುಲ್ಲು, ಅದ್ರಲ್ಲಿ ಮೇಲೆ ಎಲ್ಲ ನಮ್ಮದು ಕೆಲವೆಲ್ಲ ಡ್ರಮ್ಸ್ ಅದಿದೆಲ್ಲ ಒಂದೊಂದು ಕಾರಲ್ಲಿ, ಒಂದು ಸೌಂಡ್ ಸಿಸ್ಟಮ್ ಎಲ್ಲ ಕಾರಲ್ಲಿ ಹಾಕಿ ಉಡುಪಿಯಲ್ಲಿ ಪ್ರೋಗ್ರಾಮ್ ಆಗಿ ದೂರಕ್ಕೆಲ್ಲ ಹಾಗೆ ಹೋಗೋದು ನಾವು. ಅಶೋಕ್ ಶರಣ್ ನೈಟ್ ಅಂತ ಮಾಡಿ ಯಾರಾದರೂ ನಂಬಬೋದಾ? ಯಾಕಂದರೆ ನಮಗೆಲ್ಲ ಜಾಬ್ ಇತ್ತು ನೋಡಿ, ನಾವು ದುಡ್ಡಿನ ಹಿಂದೆ ಹೋಗಿಲ್ಲ. ನಮ್ಮ ಕಾರ್ಯ, ನಮ್ಮ ಆ್ಯಟಿಟ್ಯೂಡ್ ಏನು, ಪ್ರೋಗ್ರಾಮ್ ಚೆನ್ನಾಗಿ ಮಾಡೋದು ಅಷ್ಟೇ, ಒಳ್ಳೆ ರಿಹರ್ಸಲ್ ಮಾಡೋದು ಮನೇಲಿ ಕೂತು. ಎಲ್ಲರಿಗೂ ಮನೆಯಲ್ಲೇ ಒಂದು ಪ್ರೋಗ್ರಾಮ್ ಆಗಬೇಕಾದ್ರೆ ಸಾಧಾರಣ 1 ತಿಂಗಳು ರಿಹರ್ಸಲ್ ನಮ್ಮದು, 1 ತಿಂಗಳು ರಿಹರ್ಸಲ್ನಲ್ಲಿ ಆ ಪ್ರೋಗ್ರಾಮ್ಗಳು ಹಿಂದೆ 1 ವಾರಕ್ಕೆ 15 ದಿವಸಕ್ಕೆ ಈ ಥರ ಪ್ರೋಗ್ರಾಮ್ ಕೊಡೋದು ನಾವು. ಆಗಲೂ ಮಧ್ಯದಲ್ಲಿ 1-2-3 ಸಲ ಸೇರಿ ಸಾಂಗ್ ಚೇಂಜ್ ಆದರೆ ಅದನ್ನು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಆಗ ಏನಿತ್ತು ಸ್ವಾಮಿ, ಈ ಥರ ಎಲ್ಲ ಹೊಸ ಹೊಸ ಟೆಕ್ನಿಕ್ ಏನೂ ಇರಲಿಲ್ಲ, ಏನಿಲ್ಲ. ಈ ಪಿ ರೆಕಾರ್ಡ್ ಹಾಕಿಬಿಟ್ಟು ಆ ರೆಕಾರ್ಡನ್ನು ಎಲ್ಲ ಮತ್ತೆ ಮತ್ತೆ ಮುಳ್ಳೆ ತಿರುಗ್ತಾ ಇರಲಿಲ್ಲ ಆ ರೆಕಾರ್ಡ್.
1: ಇನ್ಸ್ಟ್ರೂಮೆಂಟ್ ಕೂಡ ದೊಡ್ಡ ದೊಡ್ಡ, ಐ ಮೀನ್ ತುಂಬಾ ವೇಟ್ ಇತ್ತು.
0: ಹೌದು, ಇನ್ಸ್ಟ್ರೂಮೆಂಟ್ ವೇಟ್ ಇತ್ತು, ಮತ್ತೆ ಎಲ್ಲನೂ ಹಾಗೆ. ಬಹಳ ಕಷ್ಟ, ಬಹಳ ಡೈಲಿ ಪ್ರಾಕ್ಟೀಸ್. ಪ್ರಾಕ್ಟೀಸ್ಗೆ ಬರಬೇಕಾದ್ರೆ ನಮ್ಮ ಆರ್ಟಿಸ್ಟ್ಗಳು, ನಮ್ಮ ಮನೆ ಪಕ್ಕದಲ್ಲಿ ಓಮ್ ಮಾಲ್ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋಟೆಲಿಗೆ ಹೋಗಿ ಅವ್ರು ತಿಂಡಿ ತಿಂದು ಟೀ ಕುಡಿದು ಪ್ರಾಕ್ಟೀಸಿಗೆ ಬರೋದು. 6:30-7 ಆಗುವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತಿತ್ತು, 8:30-9 ಗಂಟೆ ತನಕ ರಿಹರ್ಸಲ್ಸ್.
1: ಸೊ ಆ ಟೈಮಲ್ಲಿ ಅಶೋಕ್ ಚರಣ್ ನೈಟ್ ಹೇಳಿದ್ರೆ ಒಂದು ಜನಪ್ರಿಯತೆ ಒಂದು ಪೀಕ್ ಅಲ್ಲಿ ಇದ್ದಂತ ಟೈಮ್.
0: ಖಂಡಿತವಾಗಿಯೂ ಜನರು ತುಂಬ ಲೈಕ್ ಮಾಡಿದ್ರು. ಅದಕ್ಕೆ ಕಾರಣ ನಮ್ಮ ಮ್ಯೂಸಿಕ್ನಲ್ಲಿ ನಮ್ಮ ತನ್ಮಯತೆ, ನಾವು ಮಾಡುವಂಥ ಪ್ರಾಕ್ಟೀಸ್ಗಳು. ನಮ್ಮ ಮನೆ ಹತ್ರ ಜನ ಸೇರ್ತಿದ್ರು ಅಭಿಷೇಕ್ ಅವರೇ. ನಾವು ಡೈಲಿ ಪ್ರಾಕ್ಟೀಸ್ ಮಾಡುವಾಗ, ಈ ನೈಟಿಗೆ ಹತ್ತಿರ ಆಗುವಾಗ ಎಲೆಕ್ಟ್ರಿಕಲ್ ಆ್ಯಂಪ್ಲಿಫಿಕೇಶನ್ ಎಲ್ಲ ಮಾಡಿ, ಗಿಟಾರ್ ಎಲ್ಲ, ಈವನ್ ಮೈಕ್ ಹಾಕಿ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೆವು ನಾವು ಡೈಲಿ ಅಲ್ಲ, ಅದು ಹತ್ರ ಹತ್ರ ಆಗುವಾಗ ವಿದ್ ಮೈಕ್. ಮತ್ತೆ ನಮ್ಮ ಸ್ಟೇಜ್ ಶೋ ನಾಳೆ ಅಂತ ಆದರೆ ಅದರ ಮೊದಲನೇ ದಿನ ಗಣಪತಿ ಹೈಸ್ಕೂಲ್ ವೇದಿಕೆ ಮೇಲೆ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ರು ಗಣಪತಿ ಹೈಸ್ಕೂಲ್ ಅವರು ವೇದಿಕೆ, ಅಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ. ಆ ಟೈಮ್ನಲ್ಲಿ ನಮ್ದು ಮಿನಿ ನೈಟೇ ಅದು, ನಾವು ಫುಲ್ ಸಾಂಗ್ ಆಡ್ತಾ ಇರಲಿಲ್ಲ. ಒಂದು ಬ್ಯಾಕ್ಗ್ರೌಂಡು, ಒಂದು ವರ್ಸಸ್ ಮಾಡಿ, ಸೆಕೆಂಡ್ ಬ್ಯಾಕ್ಗ್ರೌಂಡ್ ಮಾಡಿ ಅಲ್ಲಿ ಕ್ಲೋಸ್ ಮಾಡೋದು. ಪ್ರತಿಯೊಂದು ಸಾಂಗನ್ನು ವಿತ್ ಮೈಕ್ ಹಾಡೋದು. ಆಗ ಜನ ಸೇರ್ತಿದ್ದು ಗಣಪತಿ ಹೈಸ್ಕೂಲ್ ಸ್ಟೇಜ್ ಫುಲ್ಲು, ಯಾಕಂದರೆ ಅವ್ರು ನೈಟ್ ಥರ ಮಿನಿ ನೈಟ್ ನೋಡಿದಾಗ ಆಗ್ತಿತ್ತು ಅವರಿಗೆ.
1: ನಿಮ್ಮ ಹೆಸರಿನ ಜೊತೆ ಈ ನಿಮ್ಮ ಅಣ್ಣನ ಹೆಸರನ್ನು ಕೂಡ ಸೇರಿಸಿಕೊಂಡು ನಿಮ್ಮ ಟೀವನ್ನು
0: ಕಟ್ಟಿದ್ರು ಅಶೋಕ್ ಚರಣ್,
1: ನಿಮ್ಮ ಮತ್ತು ಅವರೊಂದು ಒಡನಾಟ. ಸೊ
0: ನಮ್ಮ ದೊಡ್ಡಣ್ಣ ಅಂದರೆ ಅವರು ಬಹಳ ಒಳ್ಳೆ ಮನುಷ್ಯ, ದೇವರಿದ್ದಂಗೆ. ಅವರು ಅವರು ಚಿಕ್ಕ ವಯಸ್ಸಿನಲ್ಲೇ ನಮಗೆಲ್ಲ ಕಲಿಸಿದವರೇನೆ ಈ ಹಾರ್ಮೋನಿಯಮ್ಮು, ಮತ್ತು ಬಹಳ ಒಳ್ಳೆ ಲಿರಿಕ್ಸ್ ರೈಟರ್ ಅವರು. ಅವರ ಲಿರಿಕ್ಸ್ ಎಷ್ಟು ಚೆನ್ನಾಗಿ ಬರೀತಾ ಇದ್ರು ಅಂದರೆ, ಅವರು ಕೆಲವು ಹಾಡುಗಳು ಇವತ್ತಿಗೂ ನನ್ನ ಹತ್ರ ಇದೆ ಹಾಡುಗಳು ನೋಡಿ. ಇದೇ HM ಮಹೇಶ್ ಇದಾರಲ್ಲ, ನಮ್ಮ HM ಮಹೇಶ್ ಸಂಗೀತ ರೆಕಾರ್ಡಿಂಗ್ ಕಂಪನಿಯವರು, ನಮ್ಮ ಮೊದಲ ರೆಕಾರ್ಡ್ ಮಾಡಿದ್ರು ಇಲ್ಲಿ ಮಡ್ರಾಸ್ನಲ್ಲಿ. HM ಎಲ್ಲಿದ್ರು ಅವರು, ನಿಮ್ಗೆ ಗೊತ್ತಿರ್ಬೋದು, HM ಮಹೇಶ್ರವರು ಇದೇ LSS ಕಾಲೇಜ್ ಸ್ಟೂಡೆಂಟ್, ನಿಮ್ಮ LSS ಕಾಲೇಜ್ ಸ್ಟೂಡೆಂಟ್ ಅವರು.
1: ಅವರನ್ನು ಗುರುತಿಸಿದ ನೀವೇ?
0: ಅವರನ್ನ ಹೌದು, ಅಂದ್ರೆ ಅವರನ್ನು ಗುರುತಿಸಿದಂದ್ರೆ ನನ್ನ ಅವರ ಫ್ರೆಂಡ್ಶಿಪ್ ಅಷ್ಟು ಒಳ್ಳೇದಿತ್ತು. 67ರಲ್ಲಿ ನನಗೆ ಫ್ರೆಂಡ್ ಆಗಿದ್ರು ಅವರು. ಅವರೇ ನಮ್ಮ ಫಸ್ಟ್ ರೆಕಾರ್ಡ್ ಮಾಡಿಸಿದ್ದು ಇಲ್ಲಿ ಮೆಡ್ರಾಸ್ ಅಲ್ಲಿ, HME ಸಂಸ್ಥೆಯಿಂದ ಮಾಡಿದ ನವ್ಯ ಗೀತೆಗಳು ಅಂತೇಳಿ. ನಾನು ಹಾಗೆ BK ಸುಮಿತ್ರಾರವರು ಹಾಡಿದ್ದು ಇದು 1972ನಲ್ಲಿ. 72ನಲ್ಲಿ HME ರೆಕಾರ್ಡಿಂಗ್ ಆಫೀಸರ್ ಆಗಿದ್ರು ಇವರು, ನಮ್ಮ ಮಹೇಶ್ HM ಮಹೇಶ್ ಅವರ ಹೆಸರು. ಆ್ಯಕ್ಚುಲಿ ಹೆಸರು ಮಹಾಲಿಂಗ್ ಭಟ್ರು ಅಂತ. ಅವರು HM ಮಹೇಶ್ ಆದದ್ದು ಆಗ ಈ ಸಂಗೀತ ಇದಕ್ಕೆ ಸೇರಿದ್ಮೇಲೆ. ಅವ್ರು ನಮ್ಮ ರೆಕಾರ್ಡ್ ಮಾಡಿಸುವಾಗ ನನ್ನ ಅಣ್ಣನೇ ಲಿರಿಕ್ಸ್ ಬರೆದಿದ್ದು. ನನ್ನ ಅಣ್ಣನ ಲಿರಿಕ್ಸ್ 4 ಹಾಡುಗಳು. ಆ 4 ಹಾಡುಗಳಿಗೆ ಮ್ಯೂಸಿಕ್ ಅಶೋಕ್ ಚರಣ್, ಆರ್ಕೆಸ್ಟ್ರೈಸೇಷನ್ ಮಾಡಿದ್ದು ಸಂಗೀತ ದಿಗ್ಗಜ ಇಳೆಯರಾಜರವರು, ತಮಿಳ್ನಾಡಿನ ಇಳೆಯರಾಜ. ಅವರ ಹಾಡುಗಳನ್ನು ಕೇಳಿ ರೆಕಾರ್ಡಿಂಗ್ ಮುಗಿಸಿ ಜೆಮಿನಿ ಸ್ಟುಡಿಯೋ ಅಂತ ಇದ್ದದ್ದು ದೊಡ್ಡ ಒಂದು ಮಾಳಿಗೆ, 13ನೇ ಮಾಳಿಗೆ ಮೇಲೆ MG ರೋಡ್ ಎಂಡ್ ಆಗ್ತದದು. ಅಲ್ಲಿ ಮಾಡಿ ಮುಗಿಸಿ ಕೆಳಗೆ ಬರುವಾಗ ಅವ್ರು ನನಗೆ ಹೇಳಿದರು, ಸರ್ ಚರಣ್ ಸರ್, ಇಂಥ ಮಾದರಿ ಸಾಂಗ್ ನಿಮಗೆ ಸುಮ್ಮನೆ ವೇಸ್ಟ್.

0: ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಇವರು ಯಾರು ಆರ್ಕೆಸ್ಟ್ರಾದವರು ಟೋಟಲ್ ನಾನು ಹೇಳಿದ್ದೀನಿ ವಿನ್ಸೆಂಟ್ ಇವರೆಲ್ಲ ದಂಜಲ್ನವರೆಲ್ಲ ಅಲ್ಲೇ ಆರ್ಕೆಸ್ಟ್ರಾಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಾಗ ಅಲ್ಲಿ ತಮಿಳು ಹಾಡುವವರು ಬಹಳ ಚೆನ್ನಾಗಿ ತಮಿಳ್ ಸ್ಟೂಡೆಂಟ್ಸ್ ಹಾಡ್ತಾ ಇದ್ರು. ಅವರನ್ನು ಕೇಳಿ ನಾನು ಕೂಡ ಅವರ ಯಾವ ಹಾಡು ಆಡ್ತಿದ್ರು ಆ ಸೀಸನ್ನಲ್ಲಿ ಆ ಹಾಡುಗಳೆಲ್ಲ ನನಗೆ
1: ಅಲ್ವಾ. ಸೊ ಸರ್, ನಿಮ್ಮ ಹತ್ರ ಮಾತಾಡ್ಲಿಕ್ಕೂ ಅನೇಕ ವಿಷಯಗಳಿದೆ ನನಗೆ. ಒಂದು ಗಂಟೆಯಲ್ಲಿ ಹೇಗೆ ಎಲ್ಲವನ್ನ ಈಗ ಮಾತಾಡಿಸುವುದು ಅನ್ನೋದೇ ಚಾಲೆಂಜ್. ಅದಕ್ಕೋಸ್ಕರ ನೇರವಾಗಿ ಈಗ ತುಳು ಫಿಲ್ಮ್ ಇಂಡಸ್ಟ್ರಿ ಕಡೆಗೆ
0: ಬರೋಣ.
1: ಮೊದಲಿಗೆ ದಾನ್ನೆ ಪೊಣ್ಣೆ ಒಂದು ಹಾಡನ್ನು ಸ್ವಲ್ಪ ಪ್ಲೇ ಮಾಡ್ತೇನೆ.

0: ಎಸ್, ಒಬ್ಬೊಬ್ಬರ ಲೆಜೆಂಡ್ಗಳ ಒಂದೊಂದು ಹಾಡುಗಳಂತೂ ಎವರ್ ಗ್ರೀನ್. ಅದು ಎಷ್ಟು ಕಾಲಗಳಿದ್ರು ಕೂಡ ಇರುತ್ತೆ. ಅಂಥದ್ರಲ್ಲಿ ಒಂದು ನಾನು ಚರಣ್ ಸರ್ ಇದು ಹೇಳುವುದಾದ್ರೆ ಅದು
1: ಡೆಫಿನೆಟ್ಲಿ ನೋಡೋ ಒಳ್ಳೆ ಹಾಡು.
0: ಸೊ ಹೇಳಿ ಸರ್, ಮೊದಲಿಗೆ ನೀವು ತುಳು ಫಿಲ್ಮ್ ಇಂಡಸ್ಟ್ರಿಯ ಜೊತೆಗೆ ನಿಮ್ಮ ಸಂಬಂಧ, ನಂತರ ಈ ಒಂದು ಕೆಲವು ಹಾಡುಗಳು.
1: ತುಳು ಅಂದ್ರೆ ನಾವು ಇದೇ ರೀತಿ ಅಶೋಕ್ ಸರ್ ನೈಟಿಗೆ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಆ ರೋಡಲ್ಲಿ ಪಾಸ್ ಆಗುವವರೊಬ್ಬರು ಗೋಪಾಲಕೃಷ್ಣ ಅಂತ ಪೇಪರ್ನವರು, ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೆ ಇನ್ನೊಂದು ಯಾವುದೋ ಪೇಪರು ಅವರ ಅಂಡರಲ್ಲಿ ಇತ್ತೆ ಆಗ ಮಂಗಳೂರಲ್ಲಿ. ಪ ಗೋಪಾಲಕೃಷ್ಣ ಅಂತ, ಪಿ ಗೋಪಾಲಕೃಷ್ಣ ಅಂತ ಅವರು ಅಲ್ಲಿಂದ ಪಾಸ್ ಆಗುವಾಗ ಯಾವಾಗಲೂ ಕೇಳೋರಂತೆ. ಅವರು ಎಂಟ್ರಿ ಆಗಿ ನಮಗೆ ಹೇಳಿದರು, ಶರಣವರೇ ಒಂದು ಸಿನಿಮಾ ತೆಗಿತಾ ಇದ್ದೆ ನಾನು, ತುಳು ಫಿಲ್ಮು ಅಂತ ಹೇಳಿದರು. ಆಯಿತು ಅಂತೇಳಿ ನಾನು ಅವ್ರ ಹತ್ರ ಸರ್ಪ ಸಂಕಲೆ ಅಂತ ಫಿಲ್ಮ್ನ ಹೆಸರು, ಸರ್ಪ ಸಂಕಲೆ ಅಂತ ನಮ್ಮ ಫಿಲ್ಮು. ನಾವು ಬಹಳ ಕಮ್ಮಿ ಬಜೆಟ್ನಲ್ಲಿ ಮಾಡೋದು, ನೀವು ಅದನ್ನು ಇಲ್ಲಿ ಮನೆಯಲ್ಲೇ ನಮಗೆ ರೆಕಾರ್ಡ್ ಮಾಡಿ ಕೊಡಬೇಕು. ಆಗ ಈ ರೆಕಾರ್ಡ್ ಗಂಟೆಗೆ ಇದು ದೊಡ್ಡ ದೊಡ್ಡ ಟೇಪ್ ರೆಕಾರ್ಡ್ ಫುಲ್ ರೆಕಾರ್ಡಿಂಗ್ ಎಲ್ಲ ಬಂದಿದೆ. ಆ ಟೈಮ್ನಲ್ಲಿ ಮಾಡಿ ಕೊಡಬೇಕು, ನೀವು ಕಂಪೋಸ್ ಮಾಡಿ. ನಮಗೇನು ಪಾಪ ಒಳ್ಳೆಯವರು ಏನು ಫಸ್ಟ್ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ ನಾನು ಆ ಸರ್ಪ ಸಂಕಲಿಗ ಆರು ಹಾಡುಗಳನ್ನು ನಾವು ಕಂಪೋಸ್ ಮಾಡಿದ್ವಿ ಅಶೋಕ್ ಚರಣ್ ಅಂತ. ಅದು ಮನೆಯಲ್ಲೇ ನಾವೇ ಆರ್ಕೆಸ್ಟ್ರಾ ಮನೆಯಲ್ಲಿ ಕೂತು ಹೇಗೆ ಮಾಡ್ತೇವೆ ನಾವು, ಅದೇ ರೀತಿಯಲ್ಲಿ ಮಾಡಿ ಕಂಪೋಸ್ ಮಾಡಿದ್ದು. ಬಹಳ ಚೆನ್ನಾಗಿ ಬಂತು ಹಾಡುಗಳೆಲ್ಲ. ನಾನು ಮತ್ತು ನನ್ನ ತಂಗಿ ಇವರೆಲ್ಲ ಹಾಡಿದ್ದು ಹಾಡುಗಳು. ಅವರು ಸರ್ಪ ಸಂಕಲ ಶೂಟ್ ಮಾಡಿದ್ರು, ಆ ಫಿಲ್ಮ್ ದೇವ್ರದಲ್ಲಿ ಹೊರಗೇನೆ ಬರಲಿಲ್ಲ. ಅದರದ್ದು ಈ ಪ್ರೀಮಿಯರ್ ಶೋಗೆ ನಾನು ಚಿತ್ರ ಟಾಕೀಸಿಗೆ ಹೋಗಿ ನಾನು ನೋಡಿದ್ದೇನೆ. ತೊಂದರೆ ಇಲ್ಲ, ರೆಕಾರ್ಡಿಂಗ್ ಸಾಧಾರಣ ಚೆನ್ನಾಗಿ ಆಗ. ಫಸ್ಟ್ ಇದು ನೋಡಿ ಫಿಲ್ಮ್, ಅದು ತುಳು ಫಿಲ್ಮ್, ಅದು ಬರಲೇ ಇಲ್ಲ. ನೆಕ್ಸ್ಟ್ ಏನಾಯಿತು, ಇದು ನೋಡಿಬಿಟ್ಟು ನನಗೆ ಸೆಕೆಂಡ್ ಫಿಲ್ಮು ಇವರು ಆನಂದ್ ಶೇಖರ್, ನಿಮ್ಗೆ ಗೊತ್ತಿದೆ ಮೋಕೇಂದ್ರ ಸಿಂಗಾರಿ, ಅದು ಅವರ ಫಿಲ್ಮ್ ಸಾಂಗ್, ಅದು ರಾಜನ್ ನಾಗೇಂದ್ರ ಬಹಳ ಚೆನ್ನಾಗಿ ಕಂಪೋಸ್ ಮಾಡಿದ್ರು. ಅವರು ಏನು ಮಾಡಿದರು, ನನ್ನ ಹತ್ರ ಬಂದುಬಿಟ್ಟು, ಶರಣವರೇ ಹೀಗೀಗೆ ನೀವು ಸರ್ಪ ಸಂಕಲೆ ಒಂದು ಮಾಡಿ ಪಾಪ ಅದು ನಿಮಗೆ ಹೊರಗೆ ಬರಲಿಲ್ಲಲ್ವಾ, ನಾವು ಇನ್ನೊಂದು ಇದು ಮಾಡುವ ಕೆಲಸ ಮಾಡುವ, ನಾವು ಇಲ್ಲೇ ರೆಕಾರ್ಡ್ ಮಾಡಿ ಡಾನ್ ಬೋಸ್ಕೋದಲ್ಲೇ ಒಂದು ರೆಕಾರ್ಡ್ ಮಾಡುವ ಅಂಥೇಳಿ ಅವರ ಇದು ಕೆ ಎನ್ ಟೈಲರ್ ಮತ್ತು ಅವರು ಸೇರಿ ಮಾಡಿದಂಥ ಒಂದು ಪಿಕ್ಚರ್ ಕಾಸದಯ ಕಂಠನೆ ಅಂತ, ತುಳು ಪಿಕ್ಚರ್ ಎರಡನೇ ಪಿಕ್ಚರ್ ಅದು ನಂದು ಕಾಸದಯ ಕಂಠನೆ. ಅದು ಕೂಡ ಯಾರು ನನಗೆ ಒಂದು ಒಳ್ಳೆ ಇದರಲ್ಲಿ ಕೊಡಲಿಲ್ಲ, ಇವರು ಕೂಡ ಪಾಪ ಏನೋ ಒಂದು ನಮ್ಮದು ಹೊಸ ಪ್ರಯತ್ನ ಮಾಡುವ ಅಂತೇಳಿ ಮಾಡಿದರು. ಡಾನ್ ಬೋಸ್ಕೋದಲ್ಲಿ ಫುಲ್ ಆರ್ಕೆಸ್ಟ್ರಾ ನಮ್ಮದು, 30 ಜನರು. ಆಗ ಶೇಖರ್ ಅತ್ತ ಅವರಂತ ಒಬ್ಬ ಸಿಂಗರ್ ಇದ್ದರು, ಅವರು ಒಳ್ಳೆ ಹಾಡಿದ್ದಾರೆ, ಎಲ್ಲರೂ ಒಳ್ಳೆ ಹಾಡಿದ್ದಾರೆ, ಒಳ್ಳೆ ಚೆನ್ನಾಗಿ ಬಂತದ್ದು ಇದು. ಆದರೆ ಈ ರೆಕಾರ್ಡಿಂಗ್ ಅದು ನೋಡುವಾಗ ಗೊತ್ತಾಗ್ತದೆ ಅದು ಈಗಿನ ಸ್ಟೈಲ್ನಲ್ಲಿ ಇರಲಿಲ್ಲ, ಯಾಕಂದರೆ ನಾವು ಅದು ಟೇಪ್ ರೆಕಾರ್ಡ್ ಯೂಸ್ ಮಾಡಿ ಸ್ಪೂಲ್ ರೆಕಾರ್ಡಿಂಗ್ನಲ್ಲಿ ಮಾಡಿತ್ತು. ಆದರೂ ಅದರಲ್ಲಿ ಕಣ್ಣು ಕಟ್ಟದ ಕಥೆಯೇ ಕಟ್ಟಡ ಅಂತ ಒಂದು ಫಿಲ್ಮ್ ಇವರು ಸಾಂಗ್ ಪಿ ಬಿ ಶ್ರೀನಿವಾಸ್ ಹಾಡಿದರು, ಭಾಳ ಚೆನ್ನಾಗಿ ಹಾಡಿ. ಆನಂತರ ಅದನ್ನು ಟ್ರ್ಯಾಕ್ ತಗೊಂಡೋಗಿ ಅವರು ಮಡ್ರಾಸಲ್ಲಿ ಮಿಕ್ಸ್ ಮಾಡಿದರು, ಯಾರು ನಮ್ಮ ಆನಂದ್ ಶೇಖರ್ ಅವರು. ಭಾಳ ಚೆನ್ನಾಗಿ ಬಂದಿದೆ ಆ ಹಾಡು, ಕಣ್ಣು ಕಟ್ಟದ ಕಥೆ ಈ ಕಟ್ಟ.

0: ಅಂಥೇಳಿ. ಆ ನಂತರ ಎರಡು ಫಿಲ್ಮ್ ಆದಮೇಲೆ ನಾನು ನನ್ನ ಪಾಡಿಗಿದ್ದೆ. ಇದು ಇನ್ನು ಭಾಳ ಯಾರು ನಮ್ಮನ್ನೆಲ್ಲ, ನಾನು ಆರ್ಕೆಸ್ಟ್ರಾದಲ್ಲೇ ಇದ್ದೆ ಆಗ, ಮೈಸೂರಿನಲ್ಲಿ ಇದ್ದೆ ನಾನು 76.
1: ಓಕೆ, 76 ಆರ್ಕೆಸ್ಟ್ರಾ. ಒಂದು ನಿಮಿಷ ಕೇಳುಗರೆ, ನಿಮಗೂ ಕೂಡ ನಮ್ಮ ಚರಣ್ ಸರ್ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇರ್ಬೋದು, ನೀವು ಇನ್ನು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಿ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು, ನೀವು ಕೂಡ ಮಾತಾಡ್ಬೋದು ಅಂತ ಹೇಳ್ತಾ. ಎಸ್ ಸರ್, ಮುಂದುವರಿಸಿ.
0: 76 ಮೈಸೂರಲ್ಲಿ ಹೋಗುವಾಗ ಮೈಸೂರಲ್ಲಿ ಪ್ರೀಮಿಯರ್ ಸ್ಟುಡಿಯೋಸ್ ಇತ್ತು. ಇಟ್ ವಾಸ್ ಭಯಂಕರ, ಅಲ್ಲಿ ಎಲ್ಲ ಫ್ಲೋರ್ನಲ್ಲಿ ಸಿನಿಮಾ ಶೂಟಿಂಗ್ ಆ ಟೈಮ್ನಲ್ಲಿ. ನಾನು ಹೋಗಿದ್ದೆ ಅಲ್ಲೇ, ನಾನು ಎಲ್ಲರನ್ನ ಆಕ್ಟರ್ಗಳನ್ನ ಅವರನ್ನ ಇವರನ್ನೆಲ್ಲ ನೋಡಿದೆ. ಆ ಟೈಮ್ನಲ್ಲಿ ಡಾಕ್ಟರ್ ಸಂಜೀವ ದಂಡಕೇರಿಯವರು ಅಲ್ಲಿ ಶೂಟ್ ಮಾಡ್ತಾ ಇದ್ರು ನೋಡಿ,
1: ಬಯ್ಯಮಲ್ಲಿಗೆ.
0: ಅವ್ರ ಹೆಸರು ಬಯ್ಯಮಲ್ಲಿಗೆ, ಬಟ್ ಶೂಟ್ ಮಾಡಿದವರು ಬಯ್ಯಮಲ್ಲಿಗೆ ಅಲ್ಲ, ಇದೆ ಬಳ್ಳಿತೋಟ.
1: ಬಳ್ಳಿತೋಟ. ಒಬ್ರು ಕಾಲ್ ಇದ್ದಾರೆ ಸರ್, ಮಾತಾಡಿಬಿಡುವ. ಹಲೋ, ನಮಸ್ಕಾರ.
2: ಹಲೋ,
1: ನಮಸ್ತೆ.
2: ನಮಸ್ತೆ.
1: ನಮಸ್ತೆ, ಯಾರಿದು?
2: ಶಾಂತರಾಮ್
1: ಶೆಟ್ಟಿ ಸರ್.
0: ನಮಸ್ಕಾರ. ನಮಸ್ಕಾರ ಶಾಂತರಾಮ್ ಶೆಟ್ರೆ. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ.
1: ನನಗೆ ಚರಣ್ ಸರ್ ಇಲ್ಲಿಗೆ ಇವತ್ತು ಬರಬೇಕು ಅಂತ ಹೇಳಿದ್ರೆ ಒಬ್ರು ಕಾರಣ ಶಾಂತರಾಮ್.
0: ಹೌದು, ಶಾಂತರಾಮ್ ಶೆಟ್ಟಿ ಮೇನ್, ಅವರಿಗೆ ಮೇನ್ ಕಾರಣ.
1: ಹೌದೌದು.
0: ಮತ್ತೆ ಬ್ಯಾಂಗ್ಳೂರ್ನಲ್ಲಿ ಕೂಡ ಅವರು ಒಂದು ಒಳ್ಳೆ ನುಡಿ ನಮನ ಕಾರ್ಯಕ್ರಮ ಮಾಡಿದ್ ನಾನು ಹೆಚ್ ಎಂ
1: ಐಲೇಸ ಟೀಮ್ ಅನ್ನ.
0: ಹೌದು, ಐಲೇಸ.
1: ಸರ್ ಹೇಳಿ ಸರ್, ಮಾತಾಡಿ.
2: ಇಲ್ಲ, ನನಗೆ ಚರಣ್ ಅವರು ರೇಡಿಯೋದಲ್ಲಿ ಬರ್ತಾ ಇದ್ದಾರೆ ಅಂತ ಕೇಳಿದ ಕೂಡ್ಲೇನೆ ಇದೆಯಲ್ಲ, ಅದು ಖುಷಿ. ಆ ಖುಷಿ ತಡ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ.
0: ಥ್ಯಾಂಕ್ ಯು ಸ್ವಾಮಿ, ನಿಮ್ಮ ಅಭಿಮಾನಕ್ಕೆ ನಮಸ್ಕಾರಗಳು.
2: ಅಲ್ಲ, ನಾವು ಚಿಕ್ಕವರು ಇರುವಾಗ ನಮ್ಗೆ ಎರಡೇ ನೈಟ್ಸ್ಗಳು ಇವತ್ತು ಮಂಗಳೂರಲ್ಲಿ, ಒಂದು ವಿಲ್ಸಿ ನೈಟ್ಸ್ ಅಂತ, ಮತ್ತೊಂದು ಅಶೋಕ್ ಚರಣ್ ನೈಟ್ಸ್ ಅಂತ. ಸೊ ಈ ಇಬ್ರು ಈ ಆರ್ಕೆಸ್ಟ್ರಾ ಟೀಮ್ಗಳು ಆ ಕಾಲದಲ್ಲಿ ನೈಟ್ಸ್ ಅಂತ ಹೇಳಿದ್ರೆ ಇದು ಎರಡೇ ಬಹುಶಃ ಸಂಸ್ಥೆಗಳು ಇದ್ದದ್ದು ಅಂತ ಅನ್ಸುತ್ತೆ. ಅದಕ್ಕಿಂತಲೂ ಜಾಸ್ತಿ ಅಂತ ಹೇಳಿದ್ರೆ ನಾವು ಚಿಕ್ಕಂದಿನಲ್ಲಿ ಆ ಧಾನ್ಯ ಪುಣ್ಯ ಬೊಳ್ಳಿ ದೋಟದ ಹಾಡು, ಆಮೇಲೆ ಪರಶುರಾಮನ ಕೂಡ ಅರಿಗೆ ಬಿಟ್ಟಿದ್ದೀನ. ಅದಕ್ಕಿಂತಲೂ ಜಾಸ್ತಿಯಾಗಿ ಮತ್ತೊಂದು ನ್ಯಾಯದಾದಿಯನ್ನ ಬದುಕಿ ಇರ್ಬೇಕು, ಅದ್ರಲ್ಲಿ ಧರ್ಮ ದೆಂಗಂದು ಅಂತ ಹೇಳಿ ಒಂದು ಹಾಡು, ಅದು ಭಾರಿ ಇಷ್ಟದ ಹಾಡು. ಆಮೇಲೆ ಕಾಲದಲ್ಲಿ ಕಂಡನೆ ಸಿನಿಮಾದ ಕಣ್ಣು ಕಟ್ಟದ ಕತೆ ನೀ, ಇವಾಗ ಹೇಳಿದ್ರು ಅವರು ಕಣ್ಣು ಕಟ್ಟದ ಕತೆ ನೀ ಕನ್ನಡ ಅಂತ. ಅದು ವಿಶೇಷ ಅಂತ ಹೇಳಿದ್ರೆ ಅದನ್ನ ಬರೆದವರು ಭೋಜ ಸುವರ್ಣ ಅವರು. ನಾವು ಇತ್ತೀಚೆಗೆ ಐಲೇಸದ ಮುಖಾಂತರ ಅವರಿಗೆ ಒಂದು ಒಳ್ಳೆ ಸಮ್ಮಾನ ಅಂತ ಮಾಡಿದಾಗ, ಇವರು ಅಶೋಕ್ ಚರಣ್ ಅವರು ಅಲ್ಲಿ ಬಂದಿದ್ರು, ನಮ್ಮ ಕರೆಗೆ ಪ್ರೀತಿಯಿಂದ ಬಂದಿದ್ರು. ಅದಾದ್ಮೇಲೆ ಬೆಂಗಳೂರಲ್ಲಿ ಹೆಚ್ ಎಂ ಮಹೇಶ್ ಬಗ್ಗೆ ಒಂದು ಹೆಚ್ ಎಂ ನಾಯಕ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಯಾಕಂದ್ರೆ ಹೆಚ್ ಎಂ ಮಹೇಶ್ ಅವರು ನಮ್ಮ ಸ್ಥೂಳ ಚಿತ್ರ ರಂಗಕ್ಕೆ ಕೊಟ್ಟಂತ ಹಾಡುಗಳ ಬಗ್ಗೆ ನೆನಪಿಸ್ಕೊಳ್ಳೋದಕ್ಕೆ 20 ಜಾಸ್ತಿ ಹಾಡುಗಳನ್ನು ತುಳುಗಿಗೋಸ್ಕರ ಹಾಡಿದವರು ಹೆಚ್ ಎಂ ಮಹೇಶ್ ಅವರು. ಪಕ್ಕಿಲಿ ಮೂಜಿ ವಂಜಿ ಗುಡುಡು ಕೆಮ್ಮಲತ ಬ್ರಹ್ಮ ಇಂತ ಹಾಡುಗಳನ್ನೆಲ್ಲ ಹಾಡಿದವರು. ಇವತ್ತು ಅಭಿಷೇಕ್, ನಿಜವಾಗಿ ಖುಷಿ ಏನ್ ಗೊತ್ತಾ ಅಭಿಷೇಕ್, ನೀವು ಒಬ್ಬ ಆ ಸೀಟ್ಗೆ ಅರ್ಹ, 100% ಅರ್ಹ ಅನ್ನೋದಕ್ಕಿಂತಲೂ ಜಾಸ್ತಿ.
1: ಖಂಡಿತ, ಖಂಡಿತ. ಹೌದು ಹೌದು ಹೌದು.
2: ಅಂತ ವ್ಯಕ್ತಿಯನ್ನು ತಂದಿದ್ದೀರಾ, ನನಗೆ ಎರಡು ತುಳುಟು ಪಾತ್ರ, ನಾನೇ ಖುಷಿ.
1: ಖುಷಿ ಅದೇ ಅದೇ ತುಳುಟು ಪಾತ್ರವೇ
0: ಶೆಟ್ರೆ ರಡ್ನೇ ಸರ್ತಿ ಬತ್ತಿನ ತುಳುಟು ಪಾತ್ರವೇ ಹೆಂಗ್ ತುಳು ಪಾತ್ರ ನೆಟ್ ಆತ್ ಕಮಾಂಡ್ ಇಜ್ಜಿ ಅಂಚೆ ಅನ್ನೋಂತೂ ಮಗ್ರು ಎಂದು ನರ್ಗುನು, ಸಾರಿ
2: ನರ್ಗುಡ ಅಣ್ಣಲ್ಲ. ಇವ್ರು ತುಳುಟು ಆತಾತ್ ಬರ್ಲದ ಪದ್ಯ ಕೊಡ್ತಾರ
0: ಒಂದು ಸ್ವಾಮಿ
2: ಬಂಗಾರ ಬಟ್ಲಿಯರ್ ಒಂದು ಪದ ಬಂತಾರತ್ತೆ ಇವ್ರು
0: ಅಂದ್ ಪುಟ್ಟು ನೋವು ಚೈಪಿ ನೋವು
1: ಚೈಪಿ ನೋವು ಅಂದ್
2: ಪುಟ್ಟಿ ನೋವು ಸೈಪಿ ನೋವು ಬೆಮ್ಮೆರೆ
1: ಚರಣ್
2: ಸರ್ ಇರ್ನ ಇರ್ನ ಸೇವೆ. ಈ ತುಳು ಚಿತ್ರರಂಗ ತುಳು ಭಾಷೆಗೆ ಅವ್ರು ಯಾಪಲ್ಲ ಎಂಕಲ್ಲ ಮನಸ್ಸು ಇಡುಕೊಂಡು.
0: ಹೌದು ಸರ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಅಷ್ಟು ತೀರೆ
2: ಹಿರೇ ಗವಿ ತೀರೆ ಎಂಟು ವರ್ಷಗೆ
1: ಬಹುಶಃ
2: ಹೀರೆ ಇನ್ನೂದು ವರ್ಷದ ಒಂದು ವಿಶೇಷ ಸಂಭ್ರಮಾಚರಣೆ ಎಂಕುಲಿ ಮಲ್ಪ ಇರ್ನ
0: ಖಂಡಿತ ಐಕೋಸ್ಕರ ಹಾಂಡಲ್ಲ ಅನ್ನೋದು ವರ್ಷ ಮಲ್ಪೋಯುತ್ತೆ.
2: ನಿಜ ಅಲ್ಲ, ನಿಜ ಅಲ್ಲ, ನಿಗೆಲ್ಲ ಕತ್ತಿನಗಳು ಉಂಟತ್ತೆ ಒಂದು ತುಳು ಚಿತ್ರರಂಗದ ಆಸ್ತಿ ಯಾರು ಭಾರಿ ಹಂಗೆ ಅದೃಷ್ಟ ಎಂಕಿ ಇರ್ನ ನಂಬರ್ ತೆಗೆದು ಇರ್ನ ಕಾಂಟ್ಯಾಕ್ಟ್ ಆಗಿರುತ್ತೆ ಅಂತ ಹೇಳ್ಬೇಕ ಇರ್ನ ಒಡನಾಟ. ಅಭಿಷೇಕ್ ನನ್ನ ಇಂಚಿನ ಕೆಲವತ್ತು ಜನ
1: ಮಾತಾರೆ
2: ಪರಬೇರು ಹೊಸ ಚಿಗುರು ಒಂದೊಂದುಂಡತೆ ಅವ್ರಡ್ಡು ಒಟ್ಟಾವಡು ಅಪ್ಪಲ್ಲ ಅದಾಗ ಮಾತ್ರ
1: ಸಂತೋಷ ಸಂತೋಷ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು
2: ಥ್ಯಾಂಕ್ ಯು ಥ್ಯಾಂಕ್ ಯು.

0: ಎಸ್ ಬಾರಿ ಶೋಕದ ಪದ ಸರ್ ಕೆ ಎಂ ಎ ಪಾತೇರು ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ
1: ಸರ್. ನಮಸ್ತೆ.
0: ನಮಸ್ತೆ ನಮಸ್ತೆ.
1: ಡಿಸೋಜ
0: ಮಾತಾಡಿ.
1: ಶ್ರೀಮಂತ್ ಚರಣರವರೇ ನಮಸ್ತೆ.
2: ನಮಸ್ಕಾರ ಅಮ್ಮ. ನಮಸ್ಕಾರ.
1: ನಿಮ್ಮ ಸಂಗೀತದ ಪಯಣವನ್ನು ತುಂಬಾ ಚೆನ್ನಾಗಿ ಹೇಳಿದಿರಿ. ನನ್ನ ಹಳೆಯ ನೆನಪುಗಳು ಮರುಕಳಿಸಿದವು. ನಿಜವಾಗಿಯೂ ಯು ಆರ್ ಗ್ರೇಟ್ ಸರ್. ತುಂಬಾ ಧನ್ಯವಾದಗಳು. ಆಯ್ತಾ? ಓಕೆ. ನಾನು ತುಂಬಾ ಸಮಯ ಹಾಳು ಮಾಡಿದೆ ಯಾಕಂದ್ರೆ ಯು ಆರ್ ಬಿಸಿ.
0: ಎಸ್ ಸರ್, ನಾವು ಮಾತಾಡ್ತಾ ಇದ್ವಿ ನಿಮ್ಮ ಪಯಣದ ಬಗ್ಗೆ. ಸಂಜೀವ್ ದಂಡಕೇರಿ,
2: ದಂಡಕೇರಿಯವರ. ನಾನು ಅಲ್ಲಿಗೆ ಸ್ಟುಡಿಯೋಕ್ಕೆ ಹೋಗಿ ಹೀಗೆ ಹೋದೆ ನಾ, ಯಾಕಂದ್ರೆ ದಂಡಕೇರಿ ನನ್ನ ಫ್ರೆಂಡು. ನೋಡುವ ಅವರ ಜೊತೆ ಆಕ್ಟ್ರೆಸ್ಗಳೆಲ್ಲ ಸಿಗ್ತಾರೆ ಅಂತ ಹೋಗುವಾಗ ಆರೂರ್ ಪಟ್ಟಾಭಿ ಅವರು ಡೈರೆಕ್ಟರ್. ಅದಕ್ಕೆ ಅವರಿಗೆ ಒಂದು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಅವತ್ತು ಬಂದಿಲ್ಲ. ಆವತ್ತು ನನಗೆ ಹೇಳಿದರು, ಶರಣ್ ಅವರು ಇವತ್ತು ಶೂಟಿಂಗ್ ಇಲ್ಲ, ನಾವು ಸುಮ್ಮನೆ ಒಂದು ನಾವೊಂದು ಹುಡುಗಿಯನ್ನು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಅಂತ ಮಾಡಿದ್ದು ಪಂಡರಿ ಬಾಯಿ ಮಗಳಾಗಿ ಪಂಡರಿ ಬಾಯಿ ಅವರ ಎದುರಿಗೆ ಆ್ಯಕ್ಟ್ ಮಾಡಲಿಕ್ಕೆ ಬಂದಿಲ್ಲ ಅಂತ ಹೇಳುವಾಗ ನನ್ನ ತಂಗಿ ದಯಾವತಿ, ಶಿ ವಾಸ್ ಆನ್ ಆಕ್ಟ್ರೆಸ್ ಆಲ್ಸು, ಅವಳು ಇಲ್ಲಿ ಡ್ರಾಮಾದಲ್ಲೆಲ್ಲ ಮಾಡಿ ಗೊತ್ತಿತ್ತು. ನಾನು ಹೇಳಿದ್ ನಾನು ನಾಳೆ ಕರ್ಕೊಂಡು ಬರ್ತೇನೆ, ನನ್ನ ತಂಗಿ ಇದ್ದಾಳೆ ಯಾರು ದಯಾವತಿನ, ಅವರಿಗೆಲ್ಲ ಗೊತ್ತು ಸಿಂಗಿಂಗ್ ಬಗ್ಗೆ. ಅವರು ಕರ್ಕೊಂಡು ನಾನು ನೆಕ್ಸ್ಟ್ ಡೇ ಹೋದೆ ದಯಾವತಿನ ಕರ್ಕೊಂಡು. ನೋಡಿಬಿಟ್ಟು ಆ ಕುಕ್ಕಿಕಟ್ಟೆ ಚಂದ್ರಶೇಖರ್ ಅಂತ ಇದ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಆರೂರ್ ಪಟ್ಟಾಭಿ. ಶೇ, ನೀವು ಮೊದಲೇ ಹೇಳ್ತಿದ್ರು ನಿನ್ನೆ ನಮ್ಮ ಶೂಟಿಂಗ್ ಮುಗಿಸಿ ಸರ್, ಶೂಟಿಂಗ್ ನಾನಿದ್ದೇನಲ್ಲ. ಕೊನೆಗೆ ಎಲ್ಲಿವರೆಗೆ ಅಂದರೆ ಅವಳನ್ನು ಸೆಕೆಂಡ್ ಹೀರೋಯಿನ್ ಮಾಡಿ, ಸರೋಜಿನಿ ಶೆಟ್ಟಿ ಫಸ್ಟ್ ಹೀರೋಯಿನ್ ಅದರಲ್ಲಿ, ನನ್ನ ತಂಗಿ ಅನ್ನೋದೇ ಇವತ್ತಿನ ಸೆಕೆಂಡ್ ಹೀರೋಯಿನ್ ಮಾಡಿ. ಅದೇ ದಾನೆ ಪನ್ನಲೆ ಸಾಂಗ್ ಇದೆಲ್ಲ ಇವತ್ತು ಎಸ್ ಜಾನಕಿ ಅವರು ಆಡಿದ್ದು ಇನ್ನೊಂದು ಸಾಂಗ್ ಇದೆ ಅದೇ ಸೇಮ್ ಸಾಂಗ್, ಅದು ನಾನು ನನ್ನ ತಂಗಿ ಮೇಲೆ ಪಿಕ್ಚರೈಸ್ ಮಾಡಿ. ಇಷ್ಟು ಮಾಡಿಬಿಟ್ಟು ಅವರು ಶೂಟಿಂಗ್ ಎಲ್ಲ ಮೊದಲು ಮಾಡಿದ್ರು, ಮ್ಯೂಸಿಕ್ ನಿಗದಿ ಆಗಿರಲಿಲ್ಲ. ಆಗ ಅವರವ್ರು ಡಿಸ್ಕಸ್ ಮಾಡಿ, ಚರಣ್ ನೀವು ಹೇಗೆ ಇಲ್ಲೇ ಇದ್ದೀರಲ್ಲ ಮೈಸೂರಲ್ಲಿ, ನೀವು ನಮ್ಮ ಇದಕ್ಕೆ ಫಿಲ್ಮ್ಗೆ ಮ್ಯೂಸಿಕ್ ಕೊಡ್ಬೋದಲ್ಲ.
0: ಒಬ್ರು ಕಾಲರ್ ಇದ್ದಾರೆ ಸರ್. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ತೆ. ರತ್ನ ಶೆಟ್ಟಿ ಅವರೇ ಮಾತಾಡಿ ಮಾತಾಡಿ.
2: ನಮಸ್ಕಾರ. ನಮಸ್ಕಾರ ಅಮ್ಮ. ಆಗ ಅವರು ಮ್ಯೂಸಿಕ್ ನೀವು ಮಾಡಬಹುದಲ್ಲ ಅಂತ ಹೇಳಿದ್ರು ನನಗೆ. ಸರಿಯಪ್ಪ, ನೀವು ಹೇಳಿದ್ರೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಹಾಗೆ ಅವರು ಮಾತ್ರ ನನ್ನನ್ನು ಕರ್ಕೊಂಡು ಬಹಳ ಖುಷಿ ಆಯ್ತು ಅವರಿಗೆ ಈ ಕಂಪೋಸಿಷನ್ ಕೇಳಿ. ರಾಮಕಿರುಡಿಯನ್ನು ಲಿರಿಕ್ಸ್ ಅದಕ್ಕೆ, ಮತ್ತೆ ಸೀತಾರಾಮ್ ಕುಲಾಲ್ ಪರಶುರಾಮನ ಕುಡರಿಗೆ ಪುಟ್ಟಿನ ತುಳುನಾಡು ಬರೆದಿದ್ದು ದಿವಂಗತ ಸೀತಾರಾಮ್ ಕುಲಾಲ್ ಅವರು. ದಾನೆ ಪುಣ್ಯ ಬರೆದಿದ್ದು ರಾಮಕಿರುಡಿಯನ್. ನನಗೊಂದು ಅಭ್ಯಾಸ ಇತ್ತು, ಯಾವ ಹಾಡನ್ನು ಕಂಪೋಸ್ ಮಾಡುವಾಗಲೂ ನಾನು ನಂದೇ ಒಂದು ವರ್ಡ್ಸ್ ಹಾಕಿಬಿಟ್ಟು ಕಂಪೋಸ್ ಮಾಡು. ಸೊ ಒಂದು ಒಂಥರ ಕಿಕ್ ಕೊಟ್ಟಾಗದು, ಆ ದಾನೆ ಪುಣ್ಯ ನಿನ್ನ ಮನಸ್ಸಂಕೆ ತೆರೆಯಂದೆ ಪೋವ ಅಂತ ಹೇಳಿ ಆ ಒಂದು ಲೈನ್ ನಂದು. ಆಮೇಲೆ ಅವ್ರು ಮಾಡೋದು ಆ ರೀತಿ ಇತ್ತು. ಅದು ಕ್ಲಿಕ್ ಆಗ್ಲಿ ಕಾರಣ ಮಡ್ರಾಸ್ ಅಲ್ಲಿ ಹೋಗಿ ಗುಣಸಿಂಗ್ ಅಂತೇಳಿ ಇಳೆಯರಾಜ ಅಸಿಸ್ಟೆಂಟ್ ಅವರು, ಫ್ರೂಟಿಸ್ಟ್ ಅವರು, ಅವರು ನನಗೆ ಆರ್ಕೆಸ್ಟ್ರೈಸೇಷನ್ ಮಾಡಿ ಸ್ಟುಡಿಯೋದಲ್ಲಿ ಮಡ್ರಾಸ್ ವಾಹಿನಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆದದ್ದು. ಬಹಳ ಗ್ರ್ಯಾಂಡ್ ಆಗಿ ಆಯ್ತು ಅದು. ಅಲ್ಲಿ ಅದೇ ಎರಡು ಸಾಂಗನ್ನು ಪಿ ಬಿ ಸಿ ನೌಸ್ ಒಂದು ಸಲ, ಎಸ್ ಜಾನಕಿ ಅವರು ಇನ್ನೊಂದು ಸಲ. ಹೌದು, ಬೇರೆ ಬೇರೆ ಅದು ಟ್ರ್ಯಾಕ್ ಮಾಡಿ ಕೊಟ್ಟಿದ್ದು ನಾವು, ಇಬ್ಬರು ಬೇರೆ ಬೇರೆ ಟೈಮ್ನಲ್ಲಿ ಬಂದು ಹಾಡಿದ್ದು.
0: ಓಕೆ ಓಕೆ. ಸೊ ಈ ಹಾಡೊಂದು ಸರ್
2: ಇದು
0: ಇದೊಂದು ಒಂದು ರೀತಿಯಲ್ಲಿ ನಮ್ಮ ತುಳುನಾಡಿನ ತತ್ವ ಪದ ಅಂತ ಹೇಳ್ಬೋದು.
2: ಹೌದು, ಕರೆಕ್ಟ್. ಅದು ಆ ಸಬ್ಜೆಕ್ಟೇ ನಮ್ಮ ರಾಗ ಉಳ್ಳಾಲವರು ಬರೆದಿದ್ದು. ಯಾವುದು ನಮ್ಮ ಡಾಕ್ಟರ್ ರಿಚರ್ಡ್ ಕ್ಯಾಸ್ಟೆಲಿನೋ ಗೊತ್ತು ನಿಮಗೆ, ಅವರು ಪ್ರೊಡ್ಯೂಸ್ ಮಾಡಿದಂಥ ಫಿಲ್ಮ್ ಅದು. ಅದರ ಹೆಸರು ಏನು ಹೇಳಿದ್ರು ನನಗೆ ಮರ್ತಿತ್ತು ನೋಡಿ. ಅಲ್ಲ, ಇದು ಹೆಸರು ಮರ್ತೋಯ್ತು ನನಗೆ. ಅದನ್ನು ಆ ಫಿಲ್ಮ್ನಲ್ಲಿ ಒಳ್ಳೆ ಫಿಲ್ಮ್ ಅದು, ಕಲರ್ ಫಿಲ್ಮ್ ಮಾಡಿದ್ದವರು. ನಾನು ವೆರಿ ಸಾರಿ ನನಗೆ.
0: ಓಕೆ ಓಕೆ.
2: ಅದು ಅದರಲ್ಲಿ ಆ ಹಾಡನ್ನು ಆಕ್ಚುಲಿ ರಾಮದಾಸ್ ಅಂತ ಒಬ್ರು ಆಕ್ಟರ್ ಇದ್ರು ತುಳು ಲ್ಯಾಂಡ್ ನಲ್ಲಿ ಬಹಳ ಫೇಮಸ್ ಅವರು, ರಾಮದಾಸ್ ಅಂತ. ಅವರ ಮೇಲೆ ಹಾಡುದು ಅದು.
0: ಓಕೆ.
2: ಆಕ್ಚುಲಿ ಅದು ಹಾಡಿದ ಸಿಂಗರು ಯಂಗ್ ಅವರು, ಅವರು ಹಾಡಿದ ನಂತರ ಅದು ಸೂಟ್ ಆಗ್ಲಿಲ್ಲ ಯಾಕೆ ನಮ್ಮ ಡೈರೆಕ್ಟರ್ಗೆ, ರಿಚರ್ಡ್ ಕ್ಯಾಸಲ್ ಡೈರೆಕ್ಟ್ ಮಾಡಿದ ಪಿಕ್ಚರ್ ಅದು. ಬಂಗಾರ ಪಟ್ಲೇರ್ ನೋಡಿ, ಬಂಗಾರ ಪಟ್ಲೇರ್ ಅದು ಅವರಿಗೆ ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ಅದು ಸೂಟ್ ಆಗುದಿಲ್ಲ ಚರಣ್ ಅವ್ರೆ, ನೀವು ಚಂಗರಿಂದ ಹಾಡಿಸಿದ್ದು ಅವರ ಏಜ್ಗೆ ಸೂಟ್ ಆಗುದಿಲ್ಲ, ಅವ್ರ ಅದ್ರಲ್ಲಿ ಏಜ್ಡ್ ಯಾರು ರಾಮದಾಸ್, ಮತ್ತೇನ್ ಮಾಡೋದು ಸರ್ ಈಗ ನಾನೇ ಹಾಡ್ತೇನೆ ಅಂದೆ. ಹಾಗೆ ನನಗೆ ಅದು ನೀವೇ ಹಾಡಬೇಕು ಅಂತ ರಿಚರ್ಡ್ ಅವರು ಹೇಳಿದ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಾನು ಯಾವ ಟೈಪ್ ಸಾಂಗ್ ಎಲ್ಲ ಹಾಡ್ತೇನೆ ಅಂತೇಳಿ. ನಾನು ಹಾಡಿದ್ದೆ ಅದು 96 ರಲ್ಲಿ 97 ರಲ್ಲಿ ಆ ಟೈಮ್ನಲ್ಲಿ, ಅದು 96 ಅಂತ ಕಾಣ್ತದೆ. ಪುಟ್ಟು ನೋವು ಚೈಪಿ ನೋವು ಒಳ್ಳೆ ಸಾಂಗ್ ಅದು, ಇಟ್ಸ್ ಎ ಗುಡ್ ಸಾಂಗ್.
0: ಇನ್ನು ಸರ್ ನಿಮ್ಮ ಹಾಗೂ ಇತರ ಏನು ಮ್ಯೂಸಿಕ್ ಲೆಜೆಂಡ್ಸ್ಗಳಿದ್ದಾರೆ ಅವ್ರ ಜೊತೆಗೆ ಸಂಬಂಧ, ಈಗ ಪಿ ಬಿ ಶ್ರೀನಿವಾಸರು ನೀವು ಏನು ಸಿಂಗ್ ಮಾಡಿಸ್ತೀರಿ, ಎಸ್ ಜಾನಕಿ ಅವರು, ಇಳಯರಾಜ್ ಅವರ ಹೆಸರನ್ನು ನೀವು ಆಗ್ತಾನೆ ಹೇಳಿದ್ರಿ, ಹಾಗೇನೆ ಹಂಸಲೇಖ, ಇಂಥ ಅನೇಕ ಹೆಸರುಗಳು, ಹೇಗಿತ್ತು ಆಗ ಕಾಲದ ಸಂಬಂಧಗಳು? ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಏನಾದ್ರೂ ಆಲೋಚನೆ ಮಾಡಲಿ?
2: ಯೋಚನೆ ಬಂತು, ಯಾಕಂದ್ರೆ ಆ ಯೋಚನೆ ಸೀರಿಯಸ್ ಆಗಿ ನಾನು ತಗೊಂಡಿರ್ಲಿಲ್ಲ. ನಾನು ಬ್ಯಾಂಗ್ಳೂರಿಗೆ ರೆಕಾರ್ಡಿಂಗ್ಗೆ ಎಲ್ಲ ಹೋಗ್ತಾ ಇದ್ದೆ. ಬ್ಯಾಂಗ್ಳೂರ್ ನಿಮ್ಗೆ ಗೊತ್ತಿರ್ಬೋದು, ಬ್ಯಾಂಗ್ಳೂರಿನಲ್ಲಿ ಹನುಮಂತ ನಗರದಲ್ಲಿ ನಮ್ಮ ಇವ್ರದ್ದು ಸ್ಟುಡಿಯೋ ಇದೆ,
0: ಅರವಿಂದ್ ಸ್ಟುಡಿಯೋ,
2: ಅರವಿಂದ್ ಸ್ಟುಡಿಯೋ, ಅರವಿಂದ್ ಅರವಿಂದ್ ಕಿಗ್ಗಲ್ ಮತ್ತೆ ಅವರ ಮಿಸ್ಸಸ್ ನಮ್ಮ ಬಹಳ ಆತ್ಮೀಯರವರು. ಯಾಕಂದ್ರೆ ಅರವಿಂದ್ ಕಿಗ್ಗಲ್ಗೆ ಮ್ಯಾಂಡಲಿನ ಕಲಿಸಿದವನೇ ನಾನು,
0: ಜಯಶ್ರೀ ಅರವಿಂದ್.
2: ಜಯಶ್ರೀ ಅರವಿಂದ್ ಅರವಿಂದ್ ಕಿಗ್ಗಲ್ ಮರಕಾರದಲ್ಲಿ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದಾವಾಗ ನಾನು ಇನ್ಸ್ಟ್ರಕ್ಟರ್ ಆಗಿದ್ದೆ. ಅವರು ಕಾಲೇಜಿಗೆ ಹೋಗುವಾಗ ನಾನು ರೂಮಲ್ಲಿ ಕೂತು ಮ್ಯಾಂಡಲಿನ್ ನುಡಿಸುವಾಗ ನಾನು ರೂಮಿಗೆ ಬಂದವರು, ಅವರು ಸರ್ ನನಗೂ ಮ್ಯಾಂಡಲಿನ್ ಕಲಿಬೇಕು ಸರ್, ನೀವು ಯಾವಾಗ್ಲೂ ನುಡಿಸ್ತೀರಿ, ನಾನು ಯಾವಾಗ ನಿಂತು ಕೇಳ್ತೇನೆ ಅಂತೇಳಿ ನನ್ನ ಹತ್ರ ಮ್ಯಾಂಡಲಿನ್ ಕಲ್ತವರು.
0: ಕಾಲರ್ ಇದ್ದಾರೆ ಸರ್, ಹಲೋ ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಇಕ್ಕೂರ್ ಮಾತಾಡೋದು.
0: ಮಾತಾಡಿ.
3: ನಮಸ್ತೆ ಸರ್.
2: ನಮಸ್ಕಾರ ಇಕ್ಕೂರ್ ಅವರೇ.
3: ಹಾ, ಇವತ್ತೊಬ್ಬ ಮಹಾನ್ ಗಾಯಕನ ಜೊತೆ ಮಾತಾಡುವ ಅವಕಾಶ ಸಿಕ್ಕಿತ್ತು ಸರ್, ತುಂಬಾ ಖುಷಿ ಆಯ್ತು.
2: ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್.
3: ಮತ್ತು ನಿಮ್ಮ 100ನೇ ವರ್ಷದ ಕಾರ್ಯಕ್ರಮಕ್ಕೆ ನನಗೂ ಬರಬೇಕು ಸರ್.
2: ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ. ಯಾಕಂದ್ರೆ ಜಗನ್ನಾಥ್ ಇವರು ಶಾಂತಾರಾಮ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ನಿಮ್ಗೀಗ 80 ಅಲ್ವಾ, 100ಕ್ಕೆ ನಾವು ಒಂದ್ ದೊಡ್ಡ ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿ. ಇಳಯರಾಜ ಅವ್ರದೆಲ್ಲ ಪರಿಚಯ ಆದ್ಮೇಲೆ ನಾನು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಬೇಕಾದಷ್ಟು ಈ ಧ್ವನಿ ಸುರುಳಿಗಳನ್ನ ಮಾಡಿದ್ದೇನೆ. ಆ ಟೈಮ್ನಲ್ಲಿ ಬ್ಯಾಂಗ್ಳೂರ್ನಲ್ಲಿ ರೆಕಾರ್ಡಿಂಗ್ಗೆ ತುಂಬಾ ಮೆಡ್ರಾಸ್ನವರೆಲ್ಲ ಬರ್ತಾ ಇದ್ರು. ಆಗ ನನಗೆ ಪರಿಚಯ ಆದವ್ರು ತುಂಬಾ ಜನ ಇದ್ದಾರೆ, ವಿಜಯ ಭಾಸ್ಕರ್ ಪರಿಚಯ ಆದದ್ದು, ಮತ್ತೆ ಈ ಮ್ಯೂಸಿಕ್ ಡೈರೆಕ್ಟರ್ ಮೋಹನ್ ಕುಮಾರ್ ಪರಿಚಯ ಆದ್ರು. ಮೋಹನ್ ಕುಮಾರ್ ಅವರು ಕೂಡ ಮೈಸೂರಿನಲ್ಲಿ ಆರ್ಕೆಸ್ಟ್ರಾ ಮಾಡ್ತಾ ಇದ್ದವರು. ಮತ್ತೆ ನಮ್ಮ ಈಗ ಸಾಧು ಕೋಕಿಲ ಇದ್ದಾರೆ, ಅವರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಅವರು. ಮತ್ತೆ ಆಗ ಎಲ್ಲ ಬ್ಯಾಂಗ್ಳೂರ್ನಲ್ಲಿ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಬ್ಯಾಂಗ್ಳೂರ್ ಆರ್ಟಿಸ್ಟ್ಗಳೇ ಕನ್ನಡಕ್ಕೆ ನುಡಿಸ್ತಾ ಇದ್ದಿದ್ದು ಜಾಸ್ತಿ ಅಲ್ಲ. ಆಗ SPB ಅವರು ಬ್ಯಾಂಗ್ಳೂರಿಗೆ ಬಂದರೆ ಒಂದು ಇಡೀ ದಿನ ನಿಂತು ಸಾಧಾರಣ 20-25 ಸಾಂಗ್ಗಳನ್ನು ಟ್ರ್ಯಾಕ್ ಸಾಂಗ್ಗಳನ್ನು ಹಾಡಿ ಹೋಗ್ತಿದ್ರು. ಅವರಿಗೆ ಟ್ರ್ಯಾಕ್ ವೆಯ್ಟ್ ಮಾಡ್ತಾ ಇತ್ತಲ್ಲಿ, ಎಲ್ಲ ಟ್ರ್ಯಾಕ್ ಮಾಡಿ ಕೂರೋದು ಅವರಿಗೆ. ಅವರು ಬೆಳಿಗ್ಗೆ ಬರೋದು ಫ್ಲೈಟ್ನಲ್ಲಿ ಸಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಸಾಯಂಕಾಲ ರಾತ್ರಿ ಮಧ್ಯರಾತ್ರಿ ಹೋಗದೆ ಅವರು ಎಷ್ಟು 20-25 ಕನ್ನಡ ಹಾಡುಗಳನ್ನು ಹಾಡಿ ಹೋಗ್ತಿದ್ರು ಅವರು. ಅಂಥ ಟೈಮ್ನಲ್ಲಿ ತುಂಬ ಆರ್ಟಿಸ್ಟ್ಗಳು ತುಂಬ ಮ್ಯೂಸಿಕ್, ಯಾಕಂದರೆ ಅವ್ರು ಬಂದು ಹಾಡುವಾಗ ಅದರ ಪರ್ಟಿಕ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಇರಲೇಬೇಕು. ಸೊ ಹಾಗೆ ನನಗೆ ಹಂಸಲೇಖರ್ ಅವರು ಮತ್ತೆ ಅಶ್ವಥ್ ಅವರು ಇವ್ರದ್ದೆಲ್ಲ ಪರಿಚಯ ಅಲ್ಲಿ ಆದದ್ದು, ಎಲ್ಲಿ ಬ್ಯಾಂಗ್ಳೂರ್ ಅರವಿಂದ್ ಅವರು ಸ್ಟುಡಿಯೋದಲ್ಲಿ.
0: ಕಾಲರ್ ಇದ್ದಾರೆ, ನಮಸ್ಕಾರ.
4: ಸರಿ,
0: ಹಲೋ, ನಮಸ್ತೆ.
4: ನಮಸ್ತೆ ಸರ್,
0: ಹೇಳಿ.
4: ನಾನು ಪೂರ್ಣಿಮಾ ಚಾಲೇತರಿ.
0: ಮಾತಾಡಿ ಮಾತಾಡಿ ಪೂರ್ಣಿಮಾ ಅವರು.
4: ಸರ್ ನಮಸ್ತೆ.
2: ನಮಸ್ಕಾರ ಪೂರ್ಣಿಮಾ ಅವರು.
4: ನಿಮ್ಮಂತ ಮೇರು ಕಲಾವಿದರಲ್ಲಿ ಮಾತಾಡ್ಲಿಕ್ಕೆ ಸಿಕ್ಕಿದ್ದೆ ಒಂದು ನಮಗೆ ಖುಷಿ. ತುಂಬಾ
2: ನಿಮ್ಮ ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್.
4: ಮತ್ತೆ ನಾನೊಂದು ಕೇಳಿದ್ರೆ, ನೀವು ಸಂಗೀತ ಕಲಿತಿದ್ದ ಆರಂಭದ ದಿನ ಎಲ್ಲ ಉಂಟಲ್ಲ, ಅವಾಗೊಂದು ಮರೆಯಲಾಗದ ಘಟನೆ ಏನಾದ್ರೂ ಇದ್ರೆ ಒಂದು ಹಂಚಿಕೊಳ್ಳಿ ಅಂತ ಹೇಳಿ. ನಾನು ರೇಡಿಯೋದಲ್ಲಿ ಕೇಳ್ಬೇಕಾ ಸರ್?
0: ಧನ್ಯವಾದಗಳು. ಸೊ ಜೀವನದಲ್ಲಿ ಯಾವಾಗಲೂ ಮರೆಯಲಾಗದ ಒಂದು ಸ್ವಾರಸ್ಯಕರ ಘಟನೆ ಅಂತ ಹೇಳಿದ್ರೆ ಯಾವ್ದಾದ್ರು ಇದೆಯಾ ಅಂತ ಅವ್ರು ಕೇಳ್ತಾರೆ.
2: ನನಗೆ ಅಂದ್ರೆ ನನ್ನ ಜೀವನ ಅಂದ್ರೆ ಸಂಗೀತ ಮತ್ತು ITI ಎರಡೇ ಇದ್ದದ್ದು ನನಗೆ.
0: ITI
2: ಒಂದು, ITI ಅಲ್ಲಿ ನಾನು ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡಿದ್ದೆ, ಆಮೇಲೆ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದೆ. ಸೊ ಅಲ್ಲಿ ಘಟನೆಗಳು ಮರೆಯಲಾಗದ ಘಟನೆ ಅಂದ್ರೆ ತುಂಬಾ ಆಗಿದೆ ನಮ್ಮ ITI. ಅದು ಆ ಬೇರೆ ಸೈಡ್, ಅದು ಮ್ಯೂಸಿಕ್ ನಲ್ಲಿ ಆದ ಘಟನೆಗಳು ನನಗೆ ನೆನಪಿದೆ. 70 ನಾನು ನೈಟ್ ಸ್ಟಾರ್ಟ್ ಮಾಡುವಾಗ ಉಡುಪಿ ಬೈಲೂರು ಅವರು ಹೊಸ ಥಿಯೇಟರ್ ಇದೆ, ಸ್ವಾಮೀಜಿ ಅವ್ರದ್ದು ಥಿಯೇಟ್ರು, ನನಗೆ ಅದ್ರದ್ದು ಹೆಸರು ಈಗ ಬರ್ತಾ ಇಲ್ಲ, ಈಗಲೂ ಇದೆ ಅದು. ಆ ಥಿಯೇಟರ್ನ ಒಳಗಡೆ ನಮ್ಮ ಫಂಕ್ಷನ್ ಬಹಳ ಚೆನ್ನಾಗಿ ಬಂದಿತ್ತು. ಆ ಟೈಮ್ನಲ್ಲಿ ಈ ಮನ್ನಾಡಿದ್ದು ಹಾಡು ಹಾಡಿದ್ದೆ ನಾನು, ಮನ್ನಾಡಿದ್ದು ಹಾಡು ಅದು, ಜಿಂದಗಿ ಕೈಸಿ ಹೈ ಪಹೇಲಿ ಹಾಯ್ ಕಭಿ ತೋ ಹಸಾಯ್ ಕಭಿ ಯೇ ರುಲಾಯ್, ಒಂದು ಮನ್ನಾಡಿದ್ದು ಹಾಡಿತ್ತು ರಾಜೇಶ್ ಖನ್ನಾ ಫಿಲ್ಮ್ ಇದ್ದು. ಆ ಹಾಡನ್ನು ನಾನು ಹಾಡುವಾಗ ಒಂದು ನನಗೆ ಅಲ್ಲಿ ಅಲ್ಲಿ ವರ್ಸಸ್ನಲ್ಲಿ ಅಂದರೆ ಪ್ಯಾರಾದಲ್ಲಿ ಅವನು ಮೇಲಿಂದ ಹಾಡಿ ವಿದೌಟ್ ಇನ್ಸ್ಟ್ರೂಮೆಂಟ್

0: ಅಂತ ತೆಗೆ ಅಲ್ಲಿ ಆ ಸೈಲೆನ್ಸ್ ಮೂಡಿತ್ತು. ಆ ಟೈಮ್ನಲ್ಲಿ ಎಲ್ಲ ಆರ್ಕೆಸ್ಟ್ರಾ ಸೈಲೆಂಟ್ ಆಗಿ ನಾನು ಒಬ್ಬನೇ ಹಾಡಿದ್ದು. ಆಗ ಒಂದು ಎದ್ದು ನಿಂತು ಅವರು ಒವೇಶನ್ ಕೊಟ್ಟದ್ದಿದೆ, ಇವತ್ತಿಗೂ ನನಗೆ ಜುಮ್ ಅಂತದೆ, ನಮ್ಮ ಮರೆಯಲಾಗದ ಕ್ಷಣ ಅದು. ಅದು ಒಂದು. ಇನ್ನೊಂದು, ನನ್ನ ಮ್ಯೂಸಿಕ್ ಟೈಮ್ನಲ್ಲಿ ಸುರತ್ ಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನನ್ನ 17-17 ವರ್ಷ ವಯಸ್ಸಲ್ಲಿ ನಾನು ಗ್ರೂಪ್ ಸಾಂಗ್ ಮತ್ತು ಇದು ಜಹಾನ್ ಡಾಲ್ ಡಾಲ್ ಪರ್ ಸೋನೆ ಕಿ ಚಿಡಿಯಾ ಕರ್ತಿ ಹೇ ಬಸೇರಾ, ಏ ಭಾರತ್ ದೇಶ ಹೇ ಮೇರಾ ಅಂತ ಹಾಡೋದು. ಆ ಟೈಮ್ನಲ್ಲಿ ಹಾಡಿ ಆ ಗ್ರೂಪ್ ಸಾಂಗ್ ನಾನು ಕಂಪೋಸ್ ಮಾಡುವಾಗ ಇದು ಗ್ರೂಪ್ನವರೆಲ್ಲ ಕೋರಸ್ ಹಾಡುವಾಗ ಎಂಡಿಗೆ ಕಂಪ್ಲೀಟ್ ಆಗ ಒಂದು ಮ್ಯೂಸಿಕ್ ಕಾಂಪಿಟೇಷನಲ್ಲಿ ಒಂದು ಸೇರೋ ಜನ ಅಂದರೆ ಒಂದು ಕಮ್ಮಿಯಲ್ಲಿ ಒಂದು 2-2.5 ಸಾವಿರ ಜನ ಸೇರ್ತಿದ್ರು ಅಲ್ಲಿ ಕೆ ಆರ್ ಎಸ್. ಎದ್ದು ನಿಂತು ನನಗೆ ಓವೇಶನ್ ಕೊಟ್ಟದ್ದು ಎರಡು ಸಾಂಗ್ಗಳಿಗೆ, ಒಂದು ನನ್ನ ಇನ್ಸ್ಟ್ರೂಮೆಂಟಲ್ಗೆ, ಒಂದು ಆ ಸಾಂಗ್. ಇವತ್ತಿಗೂ ಅದು ದೊಡ್ಡ ಇವತ್ತಿಗೂ ನೆನಪಿದೆ, ಯಾವಾಗ ನೆನಪಾಗ್ತದೆ.
1: ಒಬ್ಬರು ಚರಣ್ ರಾಜ್ ಅಣ್ಣ ಮತ್ತು ಆರ್ ಜೆ ಅಭಿಷೇಕ್ ಜೊತೆ ಮಾತುಕತೆ, ಹಾಗೆ ಅವರ ಹಳೆಯ ನೆನಪುಗಳನ್ನು ಕೇಳೋದು ಒಂದು ಅದ್ಭುತ ಅನುಭವ. ಲಿಸ್ನಿಂಗ್ ಟು ದಿಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಫ್ರಮ್ ಯು ಕೆ, ರಂಗೋಲಿ ರೇಡಿಯೋ ಯು ಕೆ, ಆರ್ ಜೆ ಸರಿತಾ ಅರುಣ್ ಅಂತ ಹೇಳಿ.
0: ಸರಿತಾ ಅರುಣ್
1: ಅವರು ಯು ಕೆ ಇಂದ ವಾಟ್ಸ್ಆಪ್ ಅಲ್ಲಿ ನಮಗೆ ಮೆಸೇಜ್ ಕಳಿಸಿದ್ದಾರೆ. ಸರಿತಾ ಅರುಣ್ ಅವರಿಗೆ ಥ್ಯಾಂಕ್ ಯು.
0: ಸರಿತಾ ಅರುಣ್, ಸರಿತಾ ಅರುಣ್ ನನಗೆ ಸಂಬಂಧ ಅವರು.
1: ಓಕೆ, ಕೇಳ್ತಾ ಇದ್ದಾರೆ ನೋಡಿ, ರೇಡಿಯೋವನ್ನು ಈಗ ವರ್ಲ್ಡ್ ವೈಡ್
0: ಕೇಳಿ.
1: ಸೊ ಬಹಳ ಒಂದು ಅದ್ಭುತವಾದಂತಹ ಸಂತೋಷ್. ನೀವೀಗ ಹೇಳಿದ್ರಿ ಸರ್, ನಾನು ಕೆ ಪಿ ಟಿ ಅಲ್ಲಿ ಇದ್ದೆ, ಅಲ್ಲಿ ಪ್ರಿನ್ಸಿಪಲ್ ಕೂಡ ಆಗಿ ನೀವು ರಿಟೈರ್ಡ್ ಆದವರು. ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ ಸರ್, ನಾನು ಒಂದು ವೇಳೆ ಕೆ ಪಿ ಟಿ ಅಲ್ಲಿ ಜಾಬ್ ಇಲ್ಲದೆ ಇರ್ತಿದ್ರೆ ನಾನು ಇವತ್ತು ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿತಾ ಇದ್ದೆ ಅಂತ?
0: ಖಂಡಿತ ಅನಿಸಿದೆ, ಖಂಡಿತ ಆಗಿದೆ ನನಗೆ, ಖಂಡಿತ ಆಗಿದೆ. ಯಾಕಂತೇಳಿದ್ರೆ ನಾನು ಸಂಗೀತ ಇದರಲ್ಲಿ ಈ ಇದೆಲ್ಲ ಕ್ಯಾಸೆಟ್ಗಳು ಫಿಲ್ಮ್ ಲ್ಯಾಂಡಿಗೆಲ್ಲ ಬರುವ ಮೊದಲು ನಾನು ಅಲ್ಲಿಗೆ ಸೇರಿದ್ದೀನಿ. 68ರಲ್ಲೇ ನಾನು ಐ ಟಿ ಐ ಎಂಟರ್ ಆಗಿದ್ದೆ. ಎಂಟರ್ ಆಗಿಬಿಟ್ಟು ನನಗೆ ಕೆಲಸ ಆಗಿತ್ತು, ಗೌರ್ಮೆಂಟ್ ಜಾಬ್ ಅದು. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ನನ್ನನ್ನು ಇವರು ನಮ್ಮ ಮಂಜುಳಾ ಗುರುರಾಜ್ ಅವರು ಜೊತೆಯಲ್ಲಿ ನಾನು ಅಮೇರಿಕಕ್ಕೆ 2.5 ತಿಂಗಳು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. 2.5 months 1998ಅಲ್ಲಿ ನಾನು ಕೀಬೋರ್ಡ್ ಪ್ಲೇಯರ್ ಆಗಿ ಹೋಗಿದ್ದೆ. ಆ ಟೈಮ್ 98ನಲ್ಲಿ ಅಲ್ಲಿ ಹೋಗಿ 75 ದಿವಸ ಕ್ಯಾಂಪಲ್ಲಿ ನಾವು 39 ಫಂಕ್ಷನ್ಗಳನ್ನು ಕೊಟ್ಟಿದ್ದೇವೆ. 39 different towns ಆಫ್ ಅಮೇರಿಕಾ, ರೈಟ್ ಫ್ರಮ್ ಲಾಸ್ ಏಂಜಲ್ಸ್ ಟು ನಿಮ್ಮ ಬಾಸ್ಟನ್ ಟು ಲಾಸ್ ಏಂಜಲ್ಸ್. ಇಷ್ಟು ಪ್ರೋಗ್ರಾಮ್ ಎಲ್ಲ ಕೊಡುವಾಗ ಅಲ್ಲಿ ಅವರು ನನ್ನನ್ನು ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ನಮ್ಮ ಮಂಗಳೂರಿನವರು, ಕಾರ್ಕಳದವರು, ನಮ್ಮ ಸೌತ್ ಕೆನರಾದವರು, ಬೆಂಗಳೂರಿನವರು, ಮೈಸೂರಿನವರು, ಎಲ್ರಿಗೂ ನನ್ನ ಬಗ್ಗೆ ಗೊತ್ತಿತ್ತಲ್ಲಿ. ಅವರೆಲ್ಲ ಸಿಕ್ಕಿಬಿಟ್ಟು ನೀವು ಇಲ್ಲೇ ನಿಲ್ಬೇಕು, ಇಲ್ಲೇ ನಿಲ್ಲಿ ನೀವು ಅಂತೇಳಿ. ಅಲ್ಲಿ ವೆಂಕಟರಮಣ ಟೆಂಪಲಲ್ಲಿ ಹಾರ್ಮೋನಿಯಂ ನುಡಿಸ್ಲಿಕ್ಕೆ ನಿಮಗೆ ನಾವು ವೀಸಾ 11 ತಿಂಗಳು ನಾವು ಎಕ್ಸ್ಟೆಂಡ್ ಮಾಡಿ ಕೊಡ್ತೇವೆ, ಆಮೇಲೆ ನೀವು ಇಲ್ಲೇ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡಿ ನೀವು ಇಲ್ಲೇ ಪರ್ಮನೆಂಟ್ ಸೆಟ್ಲ್ ಆಗ್ಬೋದು ಶರಣ್ ಅವರೇ ಅಂತ ಹೇಳಿದರು. ನಾನು ನನಗೆ ನನ್ನ ಹಣೆ ಬರ ನನಗೆ ಗೊತ್ತಿತ್ತು, ನಾನು ಇಷ್ಟೇ ಆಗ್ತೀನಿ, ಇದ್ರ ಮೇಲೆ ಆಗೋದಿಲ್ಲ ನಾನು ಅಂತ. ಆದ್ರಿಂದ ಜಾಬ್ ಬಿಡಲಿ ನಾನು, ಇಲ್ಲಿ ನಾನು ಜಾಬ್ ಬಿಟ್ಟರೆ ಅಲ್ಲಿ ಸೆಟ್ಲ್ ಆಗ್ತಿದ್ದೆ. ಇಲ್ಲಿ ಮಕ್ಕಳೆಲ್ಲ ಚಿಕ್ಕವರು, ಅವರನ್ನು ಬಿಟ್ಟು ಅಲ್ಲಿ ಅಮೆರಿಕದಲ್ಲಿ ಸೆಟ್ಲ್ ಆಗೋದು ಬೇಡ ಅಂತೇಳಿ ನಾನು ಇಲ್ಲಿಗೆ ಬಂದೆ. ಬಂದದ್ದು ಒಳ್ಳೆಯದಾಯಿತು ಅಂದರೆ ಎಲ್ಲರೂ ಒಂದ್ಸಲ ಎಂಟ್ರ್ ಆದಮೇಲೆ ಅದೇ ಲ್ಯಾಂಡ್ನಲ್ಲಿ ಕ್ಲಿಕ್ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕದಲ್ಲಿ ನಾಳೆ ಏನಾದರೂ ವೀಸಾಕ್ಕೆ ಹೆಚ್ಚು ಕಮ್ಮಿ ಆಗಿ ನನಗೆ ಅಮೆರಿಕ ಬಿಡಬೇಕಾದ ಪ್ರಸಂಗ ಬಂದರೆ ಯಾರ ಗತಿ? ಇಲ್ಲಿ ಈ ಜಾಬು ಇಲ್ಲ. ಅದಕ್ಕೆ ನಾನು ತುಂಬ ರಿಸ್ಕ್ ತಗೊಳ್ಳಿಕ್ಕೆ ಮೊದಲಿಂದಲೂ ನಾನು ರೆಡಿ ಇರಲಿಲ್ಲ.
1: ರೆಡಿ ಇರಲಿಲ್ಲ ಅಂತ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ.
2: ಹಲೋ,
1: ನಮಸ್ತೆ, ಹೇಳಿ ಯಾರು?
2: ಸತೀಶ್
1: ಕಯ್ಯರ್. ಮಾತಾಡಿ ಮಾತಾಡಿ ಸತೀಶ್ ಅವರೇ.
2: ನಮಸ್ಕಾರ
0: ಸತೀಶ್ ಅವರೇ, ನಮಸ್ಕಾರ.
2: ಅಂದ್ರೆ ಇಂಥ ಒಂದು ಸಂಗೀತ, ಹಿರಿಯ ಒಂದು ಸಂಗೀತ ನಿರ್ದೇಶಕರಲ್ಲಿ ನಮ್ಗೆ ಇತಿಹಾಸ ಆಡುವಂತ ಅವಕಾಶ ಸಿಕ್ಕಿದ್ದು ಈ ರೇಡಿಯೋ ಸಾರಂಗಿನ ಮೂಲಕ. ನಾನು ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ರೇಡಿಯೋ ಸಾರಂಗಿಗೆ. ಮತ್ತೆ ಅಂದ್ರೆ ನಾವು ಚಿಕ್ಕವರಿರುವಾಗ ಆ ಒಂದು ಸಮಯದಲ್ಲಿ ನೀವು ಸಂಗೀತ ನೀಡಿದಂತ ಅಪೂರ್ವ ಹಾಡುಗಳನ್ನೆಲ್ಲ ಕೇಳ್ತಿದ್ವಿ. ಅಂದ್ರೆ ನಿಮ್ ಜೊತೆ ಮಾತಾಡುವಂತ ಅವಕಾಶ ನಮ್ಗೆ ಸಿಗುತ್ತೆ ಅಂತ ನಾವು ಯಾವತ್ತು ಕೂಡ ಕನಸಲ್ಲಿ ಕೂಡ ಅನ್ಸಿರ್ಲಿಲ್ಲ.
0: ನಿಮ್ಮ ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್.
2: ಅದೇ, ಅದಕ್ಕೆ ನಾವು ರೇಡಿಯೋ ಸಾರಂಗಿ ಕೂಡ ನಮ್ಮ ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಅದೇ ರೀತಿ ನಿಮಗೂ ಕೂಡ ನೀವು ಯಾವುದೇ ಒಂದು ಹಿಂದಿ ಹಾಡು, ಈಗ ತುಂಬಾ ಹಿಂದಿ ಹಾಡುಗಳನ್ನು ಹಾಡಿದ್ದೀರಾ, ನೀವು ಯಾರ ಹಾಡನ್ನು ಹಾಡಿದ್ರು ಕೂಡ ಅದು ಅವರದೇ ವಾಯ್ಸ್ ಬರುತ್ತೆ. ನೀವು ಯಾರ ಹಾಡು ಅದು ರಫೀಕ್ ಅವರದಾಗಿರ್ಬೋದು, ಮಮ್ಮಡಿ ಅವರದಾಗಿರ್ಬೋದು, ಅವರ ಹಾಡನ್ನು ಹಾಡುವಾಗ ಅವರೇ ವಾಯ್ಸ್ ನಮ್ಗೆ ಕೇಳಿದಂಗೆ ಆಗ್ತದೆ
1: ಅಲ್ವಾ. ಎಸ್ ಎಸ್ ಅದೇ ಬಹಳ ಸಂತೋಷ,
0: ಥ್ಯಾಂಕ್ ಯು
1: ಮಾತಾಡಿದ್ದೀನಿ. ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್
0: ಹಾಗೆ ಅಲ್ಲಿ ಕೂಡ ನಾನು ಸೆಟ್ಲ್ ಆಗಿಲ್ಲ, ಯಾಕಂದ್ರೆ ಈ ಗೌರ್ಮೆಂಟ್ ಜಾಬ್ ಇತ್ತು ಅಂತೇಳಿ. ಇದೊಂದು ಗೌರ್ಮೆಂಟ್ ಜಾಬ್ ಇದ್ದದ್ರಿಂದ ನನಗೆ ಅಷ್ಟು ರಿಸ್ಕ್ ತಗೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಅದೇ ರೀತಿ ಬ್ಯಾಂಗ್ಳೂರಿಗೆ ಬಂದಮೇಲೆ ನಮ್ಮ ಗೋಪಿಯವರು, ಮೋಹನ್ರವರು, ಅರವಿಂದ್ ಸಾಹೇಬ್ರು, ಅದೇ ಅರವಿಂದ್ ಕಿಗ್ಗಲ್ಲು, ಅವರು ಎಲ್ಲರೂ ಹೇಳಿದ್ರು ನೀವು ಇಲ್ಲಿ ಬಂದು ಸೆಟ್ಲ್ ಆಗಿ ಸರ್, ನೀವು ಇಲ್ಲಿಗೆ ಮ್ಯೂಸಿಕ್ನಲ್ಲಿ ನೀವು ಮುಂದೆ ಬರ್ಬೋದು ಹಾಗೆ ಹೀಗೆ ಅಂತ ಹೇಳಿದರು. ಬಟ್ ನಾನು ತುಂಬ ಹೆದರಿದೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಮೇಲೆ ನಮ್ಮನ್ನು ಯಾರು ಏನು ಕೇಳುವುದಿಲ್ಲ ಸ್ವಾಮಿ.
1: ಬಟ್ ನೋ ರಿಗ್ರೆಟ್ಸ್,
0: ನೋ ರಿಗ್ರೆಟ್ಸ್.
1: ಎಸ್ ಒಬ್ಬರು ಕಾಲ್ ಇದ್ದಾರೆ, ನಮಸ್ಕಾರ.
0: ಸರಿ,
3: ಹಾಂ ನಮಸ್ತೆ ಸರ್, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
0: ನಮಸ್ಕಾರ
3: ಸರ್. ನಮಸ್ತೆ ಸರ್.
0: ನಮಸ್ಕಾರ ಕುಸುಮಾಕರ್ ಅವರು, ಹೇಳಿ.
3: ಅದೇ ನಿಮ್ದು ವಾಯ್ಸ್ ಎಲ್ಲ ಕೇಳಿದ್ದು ಮತ್ತೆ ಹೆಸರೆಲ್ಲ ಕೇಳಿದ್ದು ಮಾತ್ರ, ಇದೊಂದು ಇವತ್ತು ಸಿಗ್ತಾರಂತ ಎನಿಸ್ಲಿಲ್ಲ ನಾನು ಮಾತಾಡ್ಲಿಕ್ಕೆ ಇಲ್ಲಿ
0: ಬರ್ತೀರಿ.
3: ಅದು ಮನ್ನಾಡೆ ಸೇಮ್ ವಾಯ್ಸ್ ಸರ್ ನಿಮ್ದು.
0: ಇಲ್ಲ ಇವ್ರ, ಈಗ ಈ 80 ವರ್ಷದಲ್ಲಿ ನಾನು ಹಾಡಿದ್ದು ಅದು ಕೂಡ
3: ಆಗ ಹೀಗೆ ಈಗ ಹಾಡಿದವರು ಆಗ ಹೇಗೆ ಹಾಡಿರ್ಬೋದು, ನಾವು ಲೈವ್ ಎಲ್ಲ ನೋಡ್ಲಿಲ್ಲಲ್ಲ ನಿಮ್ಮ.
0: ಈಗಲೂ ಕರೌಕೆಯಲ್ಲೇ ಹಾಡ್ತೇನೆ ಚೆನ್ನಾಗಿ, ಒಂದು ಸಲ ನಿಮ್ಗೆ ತಿಳಿಸ್ತೇನೆ ನಾನು.
3: ಅಲ್ಲೆಲ್ಲ ಕಿಶೋರ್ ಕುಮಾರ್ ನೈಟ್ ಆಗುವಾಗ ಹೋಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ.
0: ಹೌದು,
3: ಅದು ಸರ್ ಅದೆಲ್ಲ ನಮ್ಗೆ ಸಿಗ್ಲಿಲ್ಲ ಆ ಟೈಮ್.
0: ಹೌದು ಸರ್, ನೀವು
3: ನನಗೂ ತುಂಬಾ
0: ಚಿಕ್ಕವರು,
3: ತುಂಬಾ ಇಷ್ಟ. ಮನ್ನಾಡೋದು ನನಗೂ ತುಂಬಾ ಇಷ್ಟ ಅವರದು. ಆ ಪಡೋಸನ್ ನಲ್ಲಿ ಎಂತ ಟಕ್ಕರ್ ಆಡಿ ಮಾಡಿದ್ರು ಅವರು, ಅವರು ಕೂಡ
0: ಹೌದೌದು
3: ತುಂಬಾ ಹಾಗೆ ತುಂಬಾ ಆಡುವಲ್ಲಿ ಕೇಳ್ತೇನೆ ಅವ್ರದ್ದೆಲ್ಲ.
0: ಹೌದಾ, ಗುಡ್,
3: ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಮಾತಾಡ್ಲಿಕ್ಕೆ ಸಿಕ್ಕಿದ್ದೆ ನಮ್ದು ಪುಣ್ಯ,
0: ಯಾಕಂದ್ರೆ ಸಿಕ್ಕುದಿಲ್ಲ ಅಂತ ಕೆಲವರು ನೆನೆಸಿದ್ರು ಏನು.
3: ಹೌದೌದು, ನಾವು ಅದೆಲ್ಲ ಎನಿಸದ್ದು ಇಲ್ಲಿ ಸಾರಂಗಿನಲ್ಲಿ ತುಂಬಾ ಜನ ಅತಿಥಿಗಳನ್ನ ಕರ್ಕೊಂಡು ಬರ್ತಾರೆ, ಹಾಗೆ ನಾವು ಇರುದಿಲ್ಲ, ಎಕ್ಸ್ಪೆಕ್ಟ್ ಮಾಡುತ್ತಾ ಇರ್ಲಿಲ್ಲ ಅದನ್ನೆಲ್ಲ.
1: ಸಂತೋಷ
0: ಸಂತೋಷ, ನಮಸ್ಕಾರ.
3: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು
1: ಸರ್. ಒಟ್ಟು ಯಾವ ಇನ್ಸ್ಟ್ರೂಮೆಂಟ್ ಸರ್ ಗೊತ್ತಿರೋದು?
0: ನಾನು ಸ್ಟಾರ್ಟ್ ಮಾಡಿದ್ದು ತಬಲಾದಲ್ಲಿ, ಆಮೇಲೆ ಹಾರ್ಮೋನಿಯಂ, ತಬಲಾ ಮತ್ತೆ ಹಾರ್ಮೋನಿಯಂ ನಂದು ಸ್ಟಾರ್ಟ್. ಆಮೇಲೆ ನಾನು ಮ್ಯಾಂಡಲಿನ್ ಪ್ಲೇಯರ್, ಒಳ್ಳೆ ಮ್ಯಾಂಡಲಿನ್ ಪ್ಲೇಯರ್ ನಾನು. ಅದೇ ಕೆ ಆರ್ ಎಸ್ ಮ್ಯೂಸಿಕ್ ಕಾಂಪಿಟೇಷನ್, ನಾನು ನಿಮ್ಗೆ ಅವಾಗ ಹೇಳಲಿಲ್ಲ, ಕೆ ಆರ್ ಎಸ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಸಿತಾರಿಗೆ ಸೆಕೆಂಡ್ ಪ್ರೈಸು, ನನಗೆ ಮ್ಯಾಂಡಲಿನ್ಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ 67. ಯಾಕಂದ್ರೆ ಅದರಲ್ಲಿ ನಾನು ಅಷ್ಟು ಚೆನ್ನಾಗಿ ಆ ಫ್ರೆಟ್ಸ್ ಅಲ್ಲಿ ನನ್ನ ಕೈಬೆರಳು ಓಡ್ತಿತ್ತು. ನಾನು ದೊಡ್ಡ ಮ್ಯಾಂಡಲಿನ್ ಹಿಂದೂಸ್ತಾನಿ ಪ್ಲೇಯರ್ ಆಗ್ತಿದ್ನೋ ಏನೋ, ಅದೇ ಲೈನ್ ಹಿಡ್ಕೊಂಡಿದ್ದೆ. ನಾನು ಈ ಫಿಲ್ಮ್ ಲ್ಯಾಂಡಿಗೆ ಬಂದದ್ರಿಂದ ಅದರಲ್ಲೂ ಮತ್ತೆ ಆರ್ಕೆಸ್ಟ್ರಾವೇ ನಂದು, ಇದು ನಾನೇ ಡೈರೆಕ್ಟ್ ಮಾಡೋದು ಅಂತ, ಆದ್ದರಿಂದ ನಾನು ತುಂಬ ಅದರಲ್ಲಿ ಮಿಂಚಲಿಕ್ಕಾಗಿಲ್ಲ ನನಗೆ. ಬಟ್ ಐ ಆಮ್ ಎ ಮ್ಯಾಂಡಲಿನಿಸ್ಟ್. ನಾನು ಮತ್ತೆ ಗಿಟಾರ್ ಇವ್ರ ಹತ್ರ, ಅದೇ ಮರ್ಕರ ಹಿಲ್ ಆರ್ಕೆಸ್ಟ್ರಾದವ್ರ ಹತ್ರ ಗಿಟಾರ್ ಕಾರ್ಡ್ಸ್ ಎಲ್ಲ ಕಲಿತೆ. ಆಮೇಲೆ ಡೆನ್ಜಿಲ್ ಕರ್ಕಡವ್ರ ಹತ್ರ ಸ್ವಲ್ಪ ವೈಲಿನ್ ಕಲಿತೆ, ಸೆಟ್ಟಿಂಗ್ ಮಾಡೋದು, ನುಡಿಸೋದು, ಒಂದೆರಡು ಹಾಡುಗಳು. ಅಂತ ಏನು ವೈಲಿನಿಸ್ಟ್ ಅಲ್ಲ ನಾನು, ಬಟ್ ನನಗೆ ಎಲ್ಲಿ ನನ್ನ ಶೋ ತೋರಿಸ್ಬೇಕು ಅಲ್ಲಿ ಬೇಕಾದ ಸಾಂಗ್ಗೆ ನಾನು ವೈಲಿನು. ಮ್ಯಾಂಡಲಿನ್ ಮಾತ್ರ ನನ್ನ ಒಳ್ಳೆ ಇನ್ಸ್ಟ್ರೂಮೆಂಟ್. ಆಮೇಲೆ ಅಕಾರ್ಡಿಯನ್ ತಕೊಂಡೆ ಭಾರತ್ ಸರ್ಕಸ್ನವ್ರ ಹತ್ರ, ಮೈದಾನಿಗೆ ಹೋಗಿ ಅಕಾರ್ಡಿಯನ್ ಪರ್ಚೇಸ್ ಮಾಡಿದೆ ಅವನ ಹತ್ರ, ಭಾರತ್ ಸರ್ಕಸ್ನವ್ರ ಹತ್ರ ಅಕಾರ್ಡಿಯನ್ ನುಡಿಸಿದೆ. ಮತ್ತೆ ಕೀಬೋರ್ಡ್ ಬಂತು, ಅದೇ ಒಂದೇ ಹೇಳುವ, ಕೀಬೋರ್ಡ್ ಹಾರ್ಮೋನಿಯಂ ನುಡಿಸಿದ ನನಗೆ ಅದೆಲ್ಲ ಒಂದೇ. ಹಾಗೆ ತುಂಬಾ ಇನ್ಸ್ಟ್ರೂಮೆಂಟ್.
1: ಸರ್, ನಿಮ್ಮ ಜೊತೆ ಆಗ ಹಾಡ್ತಾ ಇದ್ದಂತ, ಆಗ ಸ್ವಲ್ಪ ಏಜ್ ಅಲ್ಲವರು, ಕಿರಿಯರ್ ಇರ್ಬೋದು, ಅನೇಕರು ಇರ್ಬೋದಲ್ವಾ ನಿಮ್ಮ ಅವಕಾಶ ಕೇಳಿದವರು ಹಾಡಿದ, ಒಮ್ಮೆ ಸ್ವಲ್ಪ ಸ್ವಲ್ಪ ನಿಮ್ಮ ಕಾಲಘಟ್ಟದಲ್ಲಿದ್ದಂತ ಒಂದಿಷ್ಟು ಸಿಂಗರ್ ಗಳನ್ನ ನೆನಪು ಮಾಡಿಕೊಳ್ಳುವುದಾದ್ರೆ ಸರ್?
0: ಖಂಡಿತವಾಗಿ ಖಂಡಿತವಾಗಿ ನನ್ನ ಜೊತೆಲಿದ್ದವರು, ಯಾಕಂದ್ರೆ ಸ್ವಲ್ಪ ಟೈಮ್ನವರೆಗೆ ಒಂದ್ 2-3-4 ವರ್ಷ ನನ್ನ ತಮ್ಮಂದ್ರೆ, ನನ್ನ ತಂಗಿ ಅಂದ್ರೆ ಹಾಡ್ತಾ ಇದ್ರು, ಬೇರೆ ಯಾರಿಗೂ.
1: ಠಾಕೂರ್ ದಾಸ್ ಅವರು ಕೂಡ
0: ಹೌದು ನನ್ನ ಜೊತೆನೆ ಇದ್ರು, ಒಂದು 2 ವರ್ಷ ಇದ್ರು. ಆಮೇಲೆ ಅವರು ಬೇರೆ, ಅವರಿಗೆ ರಫೀಕೆ ನಾಮ್, ಏಕ್ ಶಾಮ್ ರಫೀಕೆ ನಾಮ್ ಅಂತ ಬಂತು, ಅದನ್ನ ಹಾಡ್ಲಿಕ್ಕೆ ಶುರು ಮಾಡಿದ್ರು ಅವರು. ಸೊ ಆನಂತರ ಆ ಟೈಮ್ನಲ್ಲಿ ನನಗೆ ಇದ್ದವರು ಮೊಹಮ್ಮದ್ ರಫಿ ಆಗಿ, ಖಾಲಿದ್ ತಣ್ಣೀರ್ ಬಾವಿ ಅಂತ ಅವ್ರು ಬಂದರು. ಆಮೇಲೆ ಕಿಶೋರ್ ಕುಮಾರ್ ನೌಶಾದ್ ಇದ್ರು ಮೊದಲು, ನೌಶಾದ್ ಅಂತ ಇದ್ರು ಮೊದಲು, ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್. ಅವ್ರ ಅಣ್ಣ ಮುಖೇಶ್ ಆಗಿ ಹಾಡ್ತಾ ಇದ್ರು, ಅಮೀರ್ ಜಾನ್ ಅಂತೇಳಿ, ಇವರೆಲ್ಲ ನನ್ನ ಜೊತೆಲಿ ಇದ್ದವರು. ಆಮೇಲೆ ಅವರು ರೇಮಾ ರೋಸಸ್ ನೈಟ್ ಅಂತ ಮಾಡಿದ್ರು, ರೇಮಾ ರೋಸಸ್ ಅಂತೇಳಿ. ನನ್ನ ತಮ್ಮನ ಜೊತೆ ಸೇರಿ ರೇ ಅಂದರೆ ರೇಣುಕ, ಮ ಅಂದರೆ ಮೆಹಮೂದ್ ಅಂತೇಳಿ, ರೇ ಮ ರೋಸಸ್ ಅಂತ ಮಾಡಿ ಅವರು ಅದೇ ಇವರು ಶಾಂತಾರಾಮ್ ಶೆಟ್ಟರ್ ಕೇಳಿದ್ರು ನೋಡಿ ಅವಾಗ. ಮತ್ತೆ ನಮ್ದು ನೈಟ್ ಸ್ಟಾರ್ಟ್ ಆದ್ಮೇಲೆ 2 ವರ್ಷದ ಮೇಲೆ ವಿಲ್ಫಿ ರೆಬೆಂಬಸ್ ಅವರು ಸ್ಟಾರ್ಟ್ ಮಾಡಿದ್ರು. ನಾವು 70ರಲ್ಲಿ, ರೆಬೆಂಬಸ್ನವರು 72ರಲ್ಲಿ. ಅವ್ರದ್ದು ಕೊಂಕಣಿ ಹಾಡುಗಳು, ನಮ್ದು ಈ ಹಾಡುಗಳು. ನಾನು ಮಧ್ಯ ಮಧ್ಯದಲ್ಲಿ ಎಲ್ಲಿವರೆಗೆ ಅಂದರೆ 15 ನಿಮಿಷದ್ದು ಕ್ರಿಶ್ಚಿಯನ್ ಹಾಡುಗಳು ಅಂದರೆ ಕೊಂಕಣಿ ಕ್ರಿಶ್ಚಿಯನ್ ಮತ್ತು ಕೊಂಕಣಿ ಹಾಡುಗಳಿಗೆ ನಾನು ವೆಸ್ಟರ್ನ್ ಮ್ಯೂಸಿಕ್ಕಿಗೆ ಚಾನ್ಸ್ ಕೊಡ್ತಾ ಇದ್ದೆ. ಚಾನ್ಸ್ ಅಂದರೆ ಅವರಿಗೊಂದು ಒಂದು ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕಲ್ಲ. ಸೊ ಕೊಂಕಣಿ ಹಾಡುಗಳನ್ನು ನಮ್ಮ ವೆಲ್ಫಿ ಅವರಿಗೆ ಕರೆದಿದ್ದೇನೆ, ಮತ್ತು ನಮ್ಮ ಎರಿಕೊಸಾರಿಯೋ ಇವರೆಲ್ಲ ನನ್ನ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಬಂದು ಪಾಪ ಅವರ ಪಾರ್ಟಿನ ಸೇವೆಯನ್ನು ಕೊಟ್ಟಿದ್ದಾರೆ. ಹೌದು, ಹಾಗೆಲ್ಲ ಮಾಡ್ತಿದ್ದೆ. ಅವರೆಲ್ಲ ನನ್ನ ಜೊತೆಯಲ್ಲಿ ಹಾಡಿದವರು. ಮತ್ತು ಮುಖೇಶ್ ಆಗಿ ನನ್ನ ಭಾವ ಹಾಡ್ತಾ ಇದ್ದ ಸುರೇಶ್ ಚಂದ್ರ ಕಾಮತ್ ಅಂತ, ಅವರು ಇಲ್ಲ ಈಗ ಪಾಪ ಅವರು. ಆಮೇಲೆ ಮೊಹಮ್ಮದ್ ರಫಿ ಆಗಿ, ಮುಖೇಶ್ ಆಗಿ ಇನ್ನೊಬ್ಬ ಶಮೀಮ್ ಅಂತ ಹಾಡ್ತಾ ಇದ್ರು. ಕೆಲವೆಲ್ಲ ಸುಂದರ್ ಅಂತ ಒಬ್ಬ ಒಳ್ಳೆ ಸಿಂಗರ್ ಇದ್ರು. ಆಮೇಲೆ ರಾಮಚಂದ್ರ ಕಾಮತ್ ಅಂತ ಇದ್ರು. ಇವರೆಲ್ಲ ಮತ್ತೆ ಟ್ರ್ಯಾಕಿಗೆ ಹಾಡ್ಲಿಕ್ಕೆ ಶುರು ಮಾಡಿದ್ರು. ಸುಂದರ್ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಗೆ ಟ್ರ್ಯಾಕಿಗೆ ಹಾಡ್ತಿದ್ರು. ಹೌದು. ಆಮೇಲೆ ನಮ್ಮ ಗುರುಕಿರಣ್ ಬಂದರು. ಗುರುಕಿರಣ್ ಅವರು ಕೂಡ ನನಗೊಂದು ಹಾಡಬೇಕು ಚರಣ್ ಅವರು ಅಂತ ಹೇಳಿದ್ದಕ್ಕೆ ಅವರಿಗೊಂದು 2-3 ಹಾಡು ನಾನು ನೈಟ್ನಲ್ಲಿ ಹಾಡಿಸಿದ್ದೆ. ಆಮೇಲೆ ಬ್ಯಾಂಗ್ಳೂರಿಗೆ ಕರ್ಕೊಂಡೋಗಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ ಅವರಿಗೆ ನನ್ನ ಇದರಲ್ಲಿ. ಬಾಂಬೆಯವರು ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದು ಬಲೆ ಚಾಪರ್ಕ ಅಂತ ಇತ್ತು ನೋಡಿ, ದೇವದಾಸ್ ಕಾಪಿಕಾಡ್ ನಾಟಕ, ಅದನ್ನು ಫಿಲ್ಮ್ ಮಾಡಿದ್ದರು ಅವರು. ಆ ಫಿಲ್ಮ್ನಲ್ಲಿ ನಮ್ಮ ಗುರುಕಿರಣ್ ಅವರಿಗೆ ಒಂದು ಹಾಡಿಸಿದೆ. ಆಮೇಲೆ ಇನ್ನೊಂದು ಫಿಲ್ಮು ಇವರು ಗುಜರಾತ್ನವರು ಒಂದು ಫಿಲ್ಮ್ ಮಾಡಿಸಿದ್ದು, ಅದರಲ್ಲೂ ಒಂದು ಹಾಡನ್ನು ಗುರುಕಿರಣ್ ಅವರಿಗೆ ಹಾಡಿಸಿದ್ದೆ. ಮತ್ತು ಅವರು ಅದೇ ಲ್ಯಾಂಡ್ನಲ್ಲಿ ತುಂಬ ಮೇಲೆ ಬಂದರು. ನಾನು ಅಲ್ಲಿಗೆ ಎಂಟರ್ ಆಗಲಿಕ್ಕೆ ತುಂಬ ಹೆದರಿದೆ, ನಾನು ಮೊದಲೇ ಹೇಳಿದೆ ನಿಮಗೆ. ಸೊ ನಾನು ಇಲ್ಲೇ ಇದ್ದೀನಿ.
1: ಸೊ ಒಟ್ಟಿನಲ್ಲಿ ಸುದೀರ್ಘವಾದಂಥ ಪ್ರಯಾಣ ಸರ್.
0: ಹೌದು, ನಮ್ಮ ಅನುರಾಧ ಭಟ್ ಇದ್ದಾರಲ್ಲ ಈಗ ಹಾಡ್ತಾ ಇದ್ದಾರೆ, ಅನುರಾಧ ಭಟ್ ಅವರನ್ನು ಕೂಡ ನನ್ನ ಪ್ರಾಜೆಕ್ಟ್ನಲ್ಲಿ ಫಸ್ಟ್ ಹಾಡಿಸಿದ್ದು ಬ್ಯಾಂಗ್ಳೂರಿನಲ್ಲಿ.
1: ವೆರಿ ನೈಸ್. ಸೊ 80 ವರ್ಷಗಳ ಸುದೀರ್ಘವಾದಂಥ ಪಯಣ. ಈಗ 2026ನೇ ಸಭೆಯಲ್ಲಿದ್ದೇವೆ. ಬದಲಾವಣೆಗಳು ಬಹಳ ದೊಡ್ಡದಾಗಿದೆ
0: ಅಲ್ವಾ? ಖಂಡಿತ.
1: ಆಗ ನೀವು ಆರಂಭಿಸಿದಂಥ ಆರ್ಕೆಸ್ಟ್ರಾದ ಕಾಲಘಟ್ಟಕ್ಕೂ ಈಗ ನಾವು ನೋಡ್ತಾ ಇರುವಂಥ ಸಂಗೀತದ ಏನು ಕ್ಷೇತ್ರ ಇದೆ, ಬಹಳ ದೊಡ್ಡ ಬದಲಾವಣೆಗಳು ಟೆಕ್ನಿಕಲ್ ಆಗಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಡಿಜಿಟಲ್ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಬಹಳ ದೊಡ್ಡ ಪ್ರಚಾರವನ್ನು ಸಿಂಗರ್ಸ್ಗಳಿಗೆ ಕೊಡ್ತಾ ಇದೆ ಅಲ್ವಾ? ಸೊ ಈ ಕಾಲಘಟ್ಟವನ್ನು ನೀವು ಹೇಗೆ ಅದನ್ನು ನೋಡ್ತೀರಿ ಸರ್?
0: ಇವತ್ತಿನ ಕಾಲಘಟ್ಟ, ಈ ಕಾಲಘಟ್ಟದಲ್ಲಿ ಯಾಕಂತ ಹೇಳಿದರೆ ಟೆಕ್ನಾಲಜಿ ಇಲ್ಲಿವರೆಗೆ ಹೋಗಿದೆ ಅಂತ ಹೇಳಿದರೆ ಸಿಂಗಲ್ ಮ್ಯಾನ್ ಆರ್ಕೆಸ್ಟ್ರಾ ಮಾಡ್ಬೋದು. ನಮ್ಮ ಕೀಬೋರ್ಡನ್ನು ಹಿಡ್ಕೊಂಡು ಅದರಲ್ಲಿ ಫ್ಲಾಪೀಸ್ ಎಲ್ಲ ಹಾಕಿಬಿಟ್ಟು ಅಥವಾ ಪೆನ್ ಡ್ರೈವ್ ಹಾಕಿ ಎಲ್ಲ ಮ್ಯೂಸಿಕನ್ನು ಫೀಡ್ ಮಾಡಿದ್ರೆ ರೆಡಿ ಮ್ಯೂಸಿಕ್ ಸಿಗ್ತದೆ, ಟ್ರ್ಯಾಕ್ಗಳು ಸಿಗ್ತದೆ. ಅವನ್ನು ನುಡಿಸಬೇಕು ಅಂತಲೂ ಇಲ್ಲ, ನೀವು ಆ ಸ್ವಿಚ್ಚನ್ನು ಮಾಡಿದರೆ ಸಾಕು ಕೀಬೋರ್ಡಲ್ಲಿ ಆರಾಮ್ನಲ್ಲಿ ನಿಮಗೆ. ನೀವು ಒಬ್ಬರೇ ನೀವು ನೋಡಿರ್ಬೋದು ಕೆಲವು ಹೋಟೆಲ್ಗಳಲ್ಲೆಲ್ಲ ನೈಟ್ ಇದು ಇದು ಡಿನ್ನರ್ ಎಲ್ಲ ಹಾಕುವಾಗ ಹಾಡ್ತಾರೆ ನೋಡಿ, ಅಲ್ಲಿ ಬಂದು ಅವ್ರದ್ದು ಇದು ಲ್ಯಾಪ್ಟಾಪ್ ಇಡ್ತಾರೆ, ಟ್ರ್ಯಾಕ್ ಹಾಕ್ತಾರೆ, ಒಬ್ಬರೇ ಸಿಂಗ್ ಮಾಡ್ತಾರೆ, ಯಾರು ಬೇಕಾಗಿಲ್ಲ, ಕ್ಲೀನಾಗಿ ಸಿಂಗ್ ಮಾಡೋದು. ಅಲ್ಲಿಗೆ ಹೋಗಿದೆ ಟೆಕ್ನಾಲಜಿ. ನಾವಿರುವಾಗ ಒಂದೊಂದು ಇನ್ಸ್ಟ್ರೂಮೆಂಟಿಗೆ 3-4 ಜನರನ್ನು ಹಾಕಿ ಎಲ್ಲ 30 ಜನರೆಲ್ಲ ಸ್ಟೇಜ್ ಮೇಲೆ ನಿಂತು ಆರ್ಕೆಸ್ಟ್ರಾ ಮಾಡೋದು ಹೇಗಿತ್ತು, ಆ ರಿಹರ್ಸಲ್ ಯಾವ ರೀತಿ ಇತ್ತು, ಇವತ್ತು ಏನು ಬೇಕಾಗಿಲ್ಲ, ಎಲ್ಲ ಅಲ್ಲಿವರೆಗೆ ಗ್ರ್ಯಾಂಡ್ ಆಗಿದೆ. ಏನು ಎಲ್ಲ ಮಿಷಿನ್ ಮಾಡ್ತಾರೆ, ನಮ್ಮ ವಾಯ್ಸ್ ಮಾತ್ರ ಅದನ್ನು ಕೂಡ AI-ನವರು ಈಗ ಮೊಹಮ್ಮದ್ ರಫಿ ಹಾಡಿದಾಗಲೇ ನೀವೇ ಹಾಡ್ಬೋದು, ಹಾಡಲಿಕ್ಕೆ ಗೊತ್ತಿದ್ರೆ ಸಾಕು.
1: ಹೌದು,
0: ಒಂದು ಶ್ರುತಿ ಮತ್ತು ಇದು ಗೊತ್ತಿದ್ರೆ ಸಾಕು, ಯಾವುದು ತಾಳ ಲಯ ಇಷ್ಟು ಗೊತ್ತಿದ್ರೆ ಮೊಹಮ್ಮದ್ ರಫಿ ವಾಯ್ಸಲ್ಲಿ ನಾನು ಹಾಡ್ಬೋದು ಅಂತ ಕಾಣ್ತದೆ ನನಗೆ.
1: ಹೌದು,
0: ಆ ರೀತಿ ಮಾಡ್ಬೋದು. ಅಲ್ಲಿವರೆಗೂ ಹೋಗಿದ್ದೆ ಟೆಕ್ನಾಲಜಿ. ಆದ್ದರಿಂದ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಹೌದು, ಮತ್ತು ಈಗಿನ ಮಕ್ಕಳೆಲ್ಲ ಒಳ್ಳೆ ಯಾವ ಜನರಿಗೆ ಕ್ಯಾರೋಕೆ ಅಂತ ಒಂದು ಬಂದಿದೆ, ಕ್ಯಾರೋಕೆಯಲ್ಲಿ ಕ್ಲಬ್ ಎಲ್ಲ ಮಾಡಿದ್ದಾರೆ, ಅಲ್ಲಿ ಹೋಗಿ ಚೆನ್ನಾಗಿ ಹಾಡ್ತಾರೆ. ಹಾಡಬೇಕು ಅಂತ ಅವರ ಹಂಬಲವನ್ನು ಅಲ್ಲಿ ಹಾಡಿಬಿಟ್ಟು ಅವರು ಅವರ ಮನಸ್ಸಿಗೆ ಸಮಾಧಾನ ತಗೊಳ್ತಾರೆ. ಆದ್ದರಿಂದ ಸ್ಟೇಜ್ ಶೋಗಳೆಲ್ಲ ತುಂಬ ಕಮ್ಮಿ ಆಗಿದೆ. ಯಾರು ಸ್ಟೇಜ್ ಶೋನ ಅಷ್ಟೇ ಈಗ ಇಷ್ಟಪಡೋದಿಲ್ಲ, ಯಾಕಂದರೆ ಎಲ್ಲ ಈಗ ತುಂಬ ಕಾಸ್ಟ್ಲಿ ಆಗಿದ್ದು ಒಂದು, ಮತ್ತು ಸ್ಟೇಜ್ ಶೋನಲ್ಲಿ ಅಂತ ಮಜಾ ಬರೋದಿಲ್ಲ. ಅಂದರೆ
1: ಬೇರೆ ಬೇರೆ ಎಂಟರ್ಟೈನ್ಮೆಂಟ್ಗಳು ಈಗ ಬಂದಿದೆ.
0: ಹೌದು, ಬಂದಿದೆ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ಗಳು ಬಂದಿದೆ. ಅದರಿಂದ ತುಂಬ ಕಷ್ಟ ಮ್ಯೂಸಿಕ್ಗೆ, ಬಟ್ ಇದೆ, ಏನು ತೊಂದರೆ ಇಲ್ಲ. ಹೌದು, ನಾವು ಅದಕ್ಕೆ ಒಗ್ಗಿಕೊಂಡಿದ್ದೇವೆ
1: ಅಲ್ವಾ?
0: ಹೌದು, ಕಾಲಕ್ಕೆ ತಕ್ಕ ಒಗ್ಗಿಕೊಳ್ಬೇಕು.
1: ಮತ್ತೊಬ್ಬರು ಇಲ್ಲಿ ವಾಟ್ಸಪ್ ಮಾಡಿದ್ದಾರೆ, ನಾನು ಶ್ರೀವಲ್ಲಿ ರೈ ಫ್ಲೋರಿಡಾ USA ಇಂಡಿಯಾದಿಂದ ರೇಡಿಯೋ ಸಾರಂಗ್ ಧನ್ಯವಾದಗಳು ಚರಣ್ ಸರ್ ಅವರು, ನಮಸ್ಕಾರಗಳು, ಬಹಳ ಖುಷಿ ಆಗ್ತಿದೆ ಅವರ ಮಾತುಗಳನ್ನು ಕೇಳೋದಕ್ಕೆ ಅಂತ ಅವರು ಹೇಳಿದ್ದಾರೆ. ಬಹಳ ಚೆನ್ನಾಗಿ ಹಾಡಿದ್ದೀರಿ ಹಾಡುಗಳನ್ನು ಹೇಳಿದ್ದಾರೆ. ಎನಿವೇ ಸರ್, ನಾವು 1 ಗಂಟೆ ಆಗ್ತಾ ಬಂತು, ನಾವು ಇನ್ನೂ 2 ಗಂಟೆ ಮಾತಾಡಬಹುದು, ಅಷ್ಟು ಸಂಗತಿಗಳು ಇದೆ ನಮ್ಮ ಜೊತೆ ಇದೆ. ಮತ್ತೊಮ್ಮೆ ಸಿಗೋಣ ಸರ್, ಇನ್ನಷ್ಟು ಸಂಗತಿಗಳನ್ನ ಮಾತಾಡೋಣ. ಕೊನೆಯದಾಗಿ ನಮ್ಮ ಕೇಳ್ತಿರುವಂತ ಎಲ್ಲ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಕೇಳುಗರಿಗೆಲ್ಲ ನನ್ನ ಧನ್ಯವಾದಗಳು. ಇಷ್ಟು ಅಭಿಮಾನ ಅವ್ರು ಇಟ್ಕೊಂಡಿದಾರಲ್ಲ ಇವತ್ತಿನವರೆಗೆ ನಮ್ಮ ಮೇಲೆ. ಅದರಲ್ಲಿ ಕೆಲವರು ಪಾಪ ಹುಡುಗರು ಇದ್ದಾರೆ, ಅವರಿಗೆ ನನ್ನ ಬಗ್ಗೆ ಗೊತ್ತೇ ಇಲ್ಲ. ಅದನ್ನ ಗೊತ್ತು ಮಾಡಿಸಿದ್ದು ತಾವು. ಯಾವುದು? ಸಾರಂಗ್ ಮುಖಾಂತರ ನಾನು ಅವ್ರಿಗೆ ಕೂಡ ಗೊತ್ತಾಯ್ತು, ಓ ಶರಣ್ ಅಂತ ಅವರು ಇದ್ದಾರೆ ಒಬ್ರು, ಇನ್ನು ದೇವ್ರ ದೇವದಲ್ಲಿ ನಮ್ಗೆ ಅವ್ರ ವಾಯ್ಸ್ ಕೇಳುವಂತ ಆಗಿದೆ ಅಂತೇಳಿ ಮಾತಾಡಿದ ವಾಯ್ಸ್. ನಾನು ಹೇಳಿದ್ದು ಸಿಂಗಲ್ ಅಂತ ಅಲ್ಲ, ಅವ್ರು ಕೇಳಿದ್ದಾರೆ. ಸೊ ಎಲ್ಲ ಕೇಳುವರಿಗೆ ನನ್ನ ಮೇಲೆ ಇಷ್ಟು ಅಭಿಮಾನ ಇಟ್ಟಿದ್ದಕ್ಕೆ, ಇಷ್ಟು ಪ್ರೀತಿ ವಿಶ್ವಾಸಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರಿಗೆಲ್ಲರಿಗೂ. ಇನ್ನೊಮ್ಮೆ ಬರ್ತೇನೆ ಎಲ್ಲರಿಗೂ, ನಾನು ಇವತ್ತು ಹೇಳ್ತಾ ಇದ್ದೇನೆ, ಇನ್ನೊಮ್ಮೆ ಸರಿಯಾಗಿ ಬಂದು ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಕೊಡ್ತೇನೆ ನಾನು. ಒಂದು ಒಂದು
1: ಹಾಡಿನ ಜೊತೆ
0: ನಿಮ್ಮ ಹತ್ರ ಮಾತಾಡ್ತೇನೆ.
1: ಖಂಡಿತ.
0: ಮತ್ತೆ
1: ಸಂತೋಷವರಿಗೂ, ಸೊ ನನಗೂ ಕೂಡ
0: ಅಭಿಷೇಕ್ ಶೆಟ್ಟರಿಗೆ ತುಂಬಾ ಧನ್ಯವಾದ.
1: ಕಡೆಯಲ್ಲಿ ನಾವು ನಿಮ್ಮ ಕಾಲದ ಆರ್ಕೆಸ್ಟ್ರಾಗಳನ್ನು ನಾನು ಕೇಳದೇ ಇರಬಹುದು, ಬಟ್ ನನಗೊಂದು ಅವಕಾಶ ಸಿಕ್ಕಿತ್ತು. ನೀವು ಗಣಪತಿ ಕಾಲೇಜಲ್ಲಿ ಸ್ಟೂಡೆಂಟ್ಗಳಿಗೆ ನೀವು ಬಂದು ನಾವು ಆಡಿರುವಂತ ಹಾಡಿಗೆ ಮ್ಯೂಸಿಕ್ ಅನ್ನು ಹಾಕಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಆ ಬ್ರಹ್ಮ ವಿಷ್ಣು ಶಿವ ಹಾಡು ನಾನು ಕೂಡ ನಿಮ್ಮ ಮ್ಯೂಸಿಕ್ಗೆ ಒಮ್ಮೆ ಸ್ಟೇಜಲ್ಲಿ ಹಾಡಿದ್ದೆ, ಆ ನೆನಪು ನನಗೆ ಈಗಲೂ ಹಸುರಾಗಿದೆ. ಚಂದ್ರಕಲಾನಂದ ಅವರು,
0: ಚಂದ್ರಕಲಾನಂದರವರು, ಹೌದು, ಅವರು ನಮ್ಮ ದೊಡ್ಡ ಅಭಿಮಾನಿ. ವಾಮಾನಂದ ಅವರು,
1: ಬಹಳ ನೆನಪುಗಳ ಜೊತೆಗೆ ನಿಮ್ಮ ಅಮೂಲ್ಯವಾದಂತಹ ಸಮಯಕ್ಕೆ ಸರ್ ಮತ್ತೊಮ್ಮೆ ವಂದನೆಗಳನ್ನು ನಾನು ರೇಡಿಯೋ ಸಾರಂಗ್ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.
0: ನಮಗೆಲ್ಲರಿಗೂ ಅಭಿಷೇಕ್ ಶೆಟ್ಟರವರಿಗೂ ತುಂಬಾ ವಂದನೆಗಳು.
1: ಥ್ಯಾಂಕ್ ಯು ಸರ್.
0: ಎಲ್ಲ ನಿಮ್ಮ ಸ್ಟಾಫ್ಗಳಿಗೂ ವಂದನೆಗಳು.
1: ಎಸ್, ಅನೇಕ ಜನ ಕೇಳುಗರು ಕರೆಯನ್ನು ಇನ್ನೂ ಕೂಡ ಮಾಡ್ತಾ ಇದ್ದೀರಿ, ಆದರೆ ನಿಮ್ಮ ಕಾಲನ್ನು ಕನೆಕ್ಟ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಮುಂದೆ ಮತ್ತೊಮ್ಮೆ ಸಿಗೋಣ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಗುಡ್ ನೈಟ್.

0: ಕೋಸ್ಟಲ್ ವರ್ಲ್ಡ್ ತುಳು ಸಿನಿಮಾ ರಂಗದ ಸುದ್ದಿಲು
1: ನಿಖಿಲ್ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 ಎಫ್ಎಂ ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲಿನ ಕಾರ್ಯಕ್ರಮಗೂ ನಿಖಿಲೆಗ್ ಮಾತೆರಿಗ್ಲ ಮೋಕೆ ದಿಂದಿ ಸೊಲ್ಮೇಲೋ ಯಾನ್ ನಿಖಿಲೆನ ಮೋಕೆದ ಆರ್ಚೆ ಬಿಂದ್ಯಾ ಕುಲಾಲ್
2: ಕೋಸ್ಟಲ್ ವುಡ್ ಈ ವಾರದ ಕೋಸ್ಟಲ್ ವುಡ್ ಜಾಲಡ್ ದಾದಪುರ ಸುದ್ದಿ ಉಂಡು ಬಲೆ ಕೇನೊಂದು ಬರ್ಕ
0: ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು
2: ಕರಿನ ಜೂನ್ 11 ಗುರುವಾರ ಕಜ್ಜ ತುಳು ಸಿನಿಮಾ ಬುಡುಗಡೆ ಆತಿಂಡ್ ಜಿಷ್ಣು ಎಸ್ ಮೆನನ್ ಅಂಚನೆ ಸಿದ್ಧಾರ್ಥ್ ಶೆಟ್ಟಿ ಮೊಕಲ ನಿರ್ದೇಶನಡ್ ಮೂರ್ದು ಬತ್ತಿನ ಕಜ್ಜ ತುಳು ಸಿನಿಮಾ ಜೂನ್ 11 ಬುಡುಗಡೆ ಆತಿಂಡ್ ಅಮೆರಿಕದ ಬತ್ತಿನ ಒರಿ ಜವನ್ನಿ ತುಳುನಾಡು ಪಣ್ಣಡ ಆಗ ಬಾರಿ ಇಷ್ಟ ಅಯ್ಯಡೆ ಬರ್ಪುನಿ ಒಂಜಿ ಗಂಭೀರವಾಯಿನಂಚಿನ ಸಮಸ್ಯೆನ ಪರಿಹಾರ ಮಲ್ಪರ ಆನಿಟ್ಟಿಡು ಆಗ ಎದುರಾಪುನಂಚಿನ ಒಂಜಾತ ತೊಂದರೆಲು ಮುಲ್ಪ ತಿಕುರಂಚಿನ ಜನಕುಲು ಅಲ್ಪ ಮುಲ್ಪ ಒಂಜಾತ ಟ್ವಿಸ್ಟ್ ಇಂಚ ಕತೆ ಬಾರಿ ಪೊರ್ಲುಡು ಸಾಗುಂಡು ಕಜ್ಜ ಸಿನಿಮಾಡು
3: ಅಪ್ಪೆ ಮಣ್ಣಿನ ಮುಂಡದ ಪ್ರಸಾದ ಬಂದು ಪಾಡುನ ತುಳುವ ಮಗೆಯ ಎನ್ನ ತುಳುನಾಡದ ಪೆರ್ಮೇನ ಹಾಳು ಮಾಡ್ತಾರೆ ಇದರ ಆಂಡಲ ಬತ್ತನ್ನ ಎನ್ನ ಅಪ್ಪೆನ್ ಮರಿಪಾಯರೆ ಯಾನೇ ಬರ್
4: ತುಳುನಾಡಿಗೆ ಪದ್ಧತಿಯೊಂದುಳ್ಳ ತುಳುವ ಪಿಲಿ

0: എൻ്റെ പേര് നക നടുക്കും പായ്പാട്ടെ പൈത്തിനായി സിംഹ
1: ನಿರ್ದೇಶನ ಮಲ್ತಿಪ್ಪುನಂಚಿನ ಜಿಷ್ಣು ಎಸ್ ಮೆನನ್ ಅಂಚನೆ ಸಿದ್ಧಾರ್ಥ್ ಶೆಟ್ಟಿ ಒಂದು ಎಡ್ಡ ಕಜ್ಜನ್ನು ಮಲ್ದಿರು. ಕರಾವಳಿದ ಪ್ರಾಕೃತಿಕ ವಿಕೋಪ ಸೇರ್ಲಕನೆ ಗಂಭೀರ ವಿಚಾರನ ಸಿನಿಮಾಡಿ ಪ್ರಸ್ತಾಪನೆ ಮಲ್ತಿದ್ದಾರೆ. ಕೆಲವೊಂದೇಕ್ಕೆ ನ್ಯಾಯ ಒದಗಿಸಾವನ ಪ್ರಯತ್ನಲ ಆತಂಡ. ಯಶೋದೆ ದೇವಕಿ, ಕೋಟಿ ಚೆನ್ನಯ್ಯ, ಅತಿಯಾಯಿನಂಚಿನ ಮೂಢನಂಬಿಕೆ, ಕೋಮು ಸೌಹಾರ್ದ, ಕರ್ಮ ರಿಟರ್ನ್ಸ್ ಸೇರ್ಲಕನೆ ಒಂಜಾತ ಥೀಮ್ಸಿನ ದಿವೊಂದು ಕಜ್ಜದ ಕತೆನು ಮುಡೆತ್ತಿರು. ಕುಡ್ಲನು ಒಂದು ನಿಜವಾಯಿನಂಚಿನ ರೀತಿಯಲ್ಲಿ ತೂಪಾಯಿನೇಟ್ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಉಂಡು.

ಅವಿರಿತಿ ಉನ್ನಟ್ಟು ನಟಿ ಸಹನಾ ಸುಧಾಕರ್ ಅರ್ನ ಬಾರಿ ಪೊರ್ಲುದ ನಟನೆ ಒರಿಲಕನೆ ವೆನ್ಸಿಡಾ ಡಯಾಸ್, ಶ್ವೇತಾ ಕೋಟ್ಯಾನ್, ಗೌತಮ್ ಬಂಗೇರಾ ತನ್ನ ಪಾತ್ರಗೆ ನ್ಯಾಯನು ಒದಗಾದಿರೆ. ಆತೆಯ ತಂದೆ ಅರವಿಂದ್ ಬೋಳಾರ್, ಉಮೇಶ್ ಮಿಜಾರ್, ಮೋಹನ್ ರಾಜ್ ಹಾಸ್ಯಲ ಬಾರಿ ಪೊರ್ಲು ಆತಂಡ. ಕನ್ನಡ ಸಿನಿಮಾದ ವಸಿಷ್ಠ ಸಿಂಹ ಒಂದು ವಿಭಿನ್ನವಾಯಿನಂಚಿನ ಪಾತ್ರನು ಮಲ್ತದಿರೆ. ಅವೇ ರೀತಿ ಈ ಒಂದು ಚಿತ್ರಡು ತುಲುಟು ಪಾತ್ರನಂಚಿನ ಪ್ರಯತ್ನ ಮಲ್ತನವು ವಿಶೇಷ. ಆತೆ ಅಂತಂದೆ ಬಿರಿವೇರ್ ಕುಡ್ಲಾ ಖ್ಯಾತಿದ ಉದಯ್ ಪೂಜಾರಿಲ ಕಡಕ್ ವಿಲನ್ ಆದ ಮೆಂಚಿದರೆ.

ಈ ಚಿತ್ರಗೂ ಕತೆ ಅಂಚನೆ ಸಾಹಿತ್ಯನ ಬರೆತನಾರ್ ಮೋಹನ್ ರಾಜ್ ಸುವರ್ಣ, ಸಂಗೀತ ನಿರ್ದೇಶನ ಮಂತನಾರ್ ಲಿಖಿತ್ ಪ್ರಸಾದ್ ಶೆಟ್ಟಿ, ಸಂಕಲನ ಮಲ್ತನಾರ್ ಬಿನು ನೆಪೋಲಿಯನ್.

ಒಂದು ಕೋಸ್ಟಲ್ ವುಡ್ ತುಳು ಸಿನಿಮಾ ರಂಗದ ಸುದ್ದಿಲು ನನ್ನ ನಾತ ಸುದ್ದಿಲನ್ನು ಪತ್ತೊಂದು ಬರ್ಪೆ ಆತನ ಏಟಾಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಅವು ನಾಲ್ ಪದದಾದೆ ಅಪಗೆಂಡಾಯಿನ್ ಪದ ಇತ್ತು
1: ಇಂಜಿನು
0: ಯಾನ ಇರೆನ ಮಸ್ತ್ ಮೋಕೆ ಮನ್ಕೆ ಬಂದು.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಇಂದಿನ ಈ ದಿನದ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಲಿಟ್ ಫೆಸ್ಟ್ 2022 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಜಿಆರ್ ಸಂತೋಷ್ ಅವರ ಮಾತುಗಳನ್ನು ಕೇಳ್ತಾ ಬರೋಣ.
4: ಹೇಗೆ ಭಾರತೀಯರು ತಾಂಜಾನಿಯಾದಲ್ಲಿ ತಮ್ಮ ತನವನ್ನು ಹೇಗೆ ಉಳಿಸ್ಕೊಂಡಿದ್ದಾರೆ ಅನ್ನುವ ಒಂದು ನಿಮ್ಮ ಪ್ರಶ್ನೆ ಇತ್ತು. ನಾವು ಸ್ವಲ್ಪ ಇತಿಹಾಸವನ್ನು ನೋಡಿದ್ರೆ ಇಲ್ಲಿಗೆ ತಾಂಜಾನಿಯಾ ಆಫ್ರಿಕಾ ಖಂಡದ ಪೂರ್ವ ಆಫ್ರಿಕಾ, ಸಾಮಾನ್ಯವಾಗಿ ಎಲ್ಲರಿಗೂ ಆಫ್ರಿಕಾ ಅಂದಿದ ತಕ್ಷಣ ದಕ್ಷಿಣ ಆಫ್ರಿಕಾ ಅನ್ನೋದು ಬಂದ್ಬಿಡುತ್ತೆ, ಸೌತ್ ಆಫ್ರಿಕಾ ಅದೇ ಆಫ್ರಿಕಾ ಅಂದ್ಬಿಡ್ತಾರೆ. ಆದರೆ ಆಫ್ರಿಕಾ ಖಂಡದಲ್ಲಿ ಸುಮಾರು 50 ಹೆಚ್ಚು ದೇಶಗಳಿವೆ. ಈ ಪೂರ್ವ ಭಾಗದ ಒಂದು ದೇಶ ತಾಂಜಾನಿಯಾ. ತಾಂಜಾನಿಯಾ ರೂಪುಗೊಂಡದ್ದು 1960, ಆದರೆ ಅಲ್ಲಿಗೆ ಭಾರತೀಯರ ಪ್ರವೇಶ ಸುಮಾರು 200-250 ವರ್ಷಗಳಿಂದ ಇದೆ. ಅಂದರೆ ಅಲ್ಲಿ ಹೋಗಿದ್ದು ಬೇರೆ ಬೇರೆ ದೇಶಗಳಿಗೆ ಹೋದಂತೆ ಲೇಬರ್ಗಳಾಗಿ, ಕೂಲಿ ಕಾರ್ಮಿಕರಾಗಿ ಅಲ್ಲ. ಬಹುಪಾಲು ಜನ ಗುಜರಾತ್ ಮತ್ತು ಕಚ್ ಭಾಗದಿಂದ ಹೋದದ್ದು ವ್ಯಾಪಾರಿಗಳಾಗಿ. ಜಾನ್ಸಿಬಾರ್ ಅನ್ನುವಂಥ ಏನೋ ಒಂದು ಸಂಪತ್ ಭರಿತವಾದಂಥ ಪ್ರದೇಶ, ದ್ವೀಪ ಇಲ್ಲಿದೆ, ಅದನ್ನು ಕೇಂದ್ರವಾಗಿಟ್ಕೊಂಡು ವ್ಯಾಪಾರವನ್ನು ಮತ್ತು ವ್ಯವಹಾರವನ್ನು, ಇದು ಹತ್ತಿಯ ಉದ್ಯಮ ಆಗಿರ್ಬೋದು, ಮಸಾಲೆ ಪದಾರ್ಥಗಳ ಒಂದು ರಫ್ತು ವಹಿವಾಟು ಆಗಿರ್ಬೋದು, ಇದನ್ನೆಲ್ಲ ಕೈಗೊಂಡಿದ್ದು ಸುಮಾರು 4-5 ಪೀಳಿಗೆಗಳ ಹಿಂದಿನ ಭಾರತದ ಸಮೂಹ. ಸಹಜವಾಗಿ ಅವರು ಅಲ್ಲಿಗೆಲ್ಲ ಬಂದಾಗ ತಮ್ಮ ಸಂಸ್ಕೃತಿಯನ್ನು ಸಹ ಇಲ್ಲಿಗೆ ತಗೊಂಡು ಬಂದರು. ವಿಶೇಷವಾಗಿ ದೇವಾಲಯಗಳ ಒಂದು ಸ್ಥಾಪನೆ ಮೂಲಕ, ನಾನು ಹೇಗೆ ಹೇಳಿದೆ, ಗುಜರಾತಿನ ಪಂಗಡ ಪ್ರಮುಖವಾಗಿ ಬಂತು ಅಂಥೇಳಿ. ಈಗ ತಾಂಜಾನಿಯಾದಲ್ಲಿ ಬಹುಪಾಲು ಎಲ್ಲ ಭಾರತೀಯ ಸಮೂಹ ಇದೆ, ದಕ್ಷಿಣ ಭಾರತದಿಂದ ಇದ್ದಾರೆ, ಪಂಜಾಬಿಂದ ಬಂದಂಥವ್ರು ತುಂಬ ಜನ ಇದ್ದಾರೆ, ಹಾಗೆ ಗುಜರಾತ್, ರಾಜಸ್ಥಾನಗಳಿಂದ ಬಂದವರಿದ್ದಾರೆ. ಇವರೆಲ್ಲರೂ ಸಹ ತಮ್ಮ ತಮ್ಮ ಅಸ್ತಿತ್ವವನ್ನು, ತಮ್ಮ ಒಂದು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡಿರೋದು, ಬೆಳೆಸ್ಕೊಂಡಿರೋದು ಒಂದು ರೀತಿ ದೇವಾಲಯಗಳನ್ನು ನಿರ್ಮಿಸುವುದರ ಮೂಲಕ ಅನ್ನೋದು ಇಲ್ಲಿನ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು 75-100 ವರ್ಷಗಳ ಹಿಂದಿನ ಸ್ವಾಮಿನಾರಾಯಣ ದೇವಸ್ಥಾನ ಇಲ್ಲಿದೆ. ಆ ದೇವಸ್ಥಾನ ಅವರಿಗೆ ಬರೀ ದೇವಸ್ಥಾನ ಮಾತ್ರ ಆಗಿರಲಿಲ್ಲ, ಅದು ಅವರ ಒಂದು ಸಂಸ್ಕೃತಿಯನ್ನು ಪ್ರಸಾರ, ಅಂದರೆ ಅಲ್ಲಿಯ ಯೋಗ ತರಗತಿಗಳನ್ನು ಭಾರತದ ಸರ್ಕಾರ ಈ ರೀತಿಯ ಕೇಂದ್ರಗಳನ್ನು ನಿರ್ಮಾಣ ಮಾಡಲಿಕ್ಕಿಂತ ಮುಂಚೆನೆ ಅಲ್ಲಿ ಯೋಗ ತರಗತಿಗಳನ್ನ ಅವರು ಭಾರತೀಯರು ಮಾಡ್ತಾ ಇದ್ರು. ಇಲ್ಲಿಂದ ಯೋಗ ಕಲ್ತು ಹೋದವರು ಅಲ್ಲಿ ಮಾಡಿಸ್ತಾ ಇದ್ರು. ಹಾಗೆ ಭಾಷೆಗೋಸ್ಕರ, ಗುಜರಾತಿ ಭಾಷೆನ ಉಳಿಸ್ಕೊಳ್ಳಿಕ್ಕೋಸ್ಕರ, ಹಿಂದಿ ಭಾಷೆಗೋಸ್ಕರ ಅವರು ಅಲ್ಲಿ ತರಗತಿಗಳನ್ನ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಸಹ ಒಂದು ರೀತಿಯಾದಂಥ ಏಕಪಕ್ಷೀಯ ಆಡಳಿತ 1960 ನ್ಯಾಷನಲೈಸ್, ಆ ಒಂದು ಹಿನ್ನೆಲೆಯಲ್ಲಿ ಭಾರತೀಯರು ನಡೆಸ್ತಿದ್ದಂಥ ಅನೇಕ ಸಂಸ್ಥೆಗಳನ್ನ, ಉದ್ಯಮಗಳನ್ನ ಸರ್ಕಾರ ತಂದಾಗಿ ಮಾಡ್ಕೊಂಡ್ಬಿಡ್ತು, ಆದರೆ ದೇವಸ್ಥಾನಗಳು ಮಾತ್ರ ಉಳ್ಕೊಂತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ತಾಂಜಾನಿಯನ್ನರ ಮೇಲೆ ಭಾರತೀಯರ ಒಂದು ವ್ಯಾಪಾರ ವಹಿವಾಟಿನ ಒಂದು ಪ್ರಭಾವ ಹೇಗಿದೆ, ಅದೇ ರೀತಿ ಸಂಸ್ಕೃತಿಯ ಪ್ರಭಾವವು ಸಾಕಷ್ಟು ಇದೆ. ಹೇಗೆ ನಿರಂಜನ ವಾನಳ್ಳಿ ಅವರು ತಿಳಿಸಿದ್ರು, 80-90 ದಶಕದಲ್ಲಂತೂ ಇಲ್ಲಿ ಹಿಂದಿ ಫಿಲಮ್ಗಳನ್ನ, ಕೇವಲ ಹಿಂದಿ ಬಾಲಿವುಡ್ ಮೂವಿಗಳನ್ನ ತೋರಿಸುವಂಥ ಟಾಕೀಸ್ಗಳನ್ನ ಇತ್ತು, ಮತ್ತು ಅದಕ್ಕೆ ಅತಿ ಹೆಚ್ಚು ಬರ್ತಿದ್ದವರು ಸಹ ತಾಂಜಾನಿಯನ್ನ. ಸೊ ಈ ರೀತಿ ಹಿಂದಿಗೆಯ ಬಗ್ಗೆ, ಹಿಂದಿ ಭಾಷೆಯ ಬಗ್ಗೆ ಮತ್ತು ಹಿಂದಿ ಫಿಲಮ್ಸ್ಗಳ ಬಗ್ಗೆ ವಿಶೇಷವಾಗಿ ಅವರಿಗೆ, ಇಲ್ಲಿನವರಿಗೆ ಒಲವಿದೆ. ಮತ್ತು ಭಾರತದ ಕುರಿತಾಗಿ ಪ್ರೀತಿ ಯಾಕೆ ಅಂತಂದರೆ, ಎರಡು ವ್ಯಕ್ತಿಗಳು, ಒಂದು ಗಾಂಧೀಜಿಯ ಹೆಸರು ಇಲ್ಲಿ ಎಲ್ಲ ಕಡೆ ಇದ್ದೇ ಇದೆ. ಅತಿ ಭಾರತದ ಹೊರಗೆ ಅತಿ ಮೊದಲು ಪ್ರಪ್ರಥಮವಾಗಿ ಗಾಂಧೀಜಿಯ ಒಂದು ಪ್ರತಿಮೆ ಸ್ಥಾಪನೆ ಆಗಿದ್ದು ತಾಂಜಾನಿಯಾದ ಒಂದು ಪ್ರದೇಶ ಮಾನ್ಝಾ ಅಂತಿದೆ. ಅಲ್ಲಿ 1948 ಗಾಂಧೀಜಿಯ ಒಂದು ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಅದೊಂದು ಗಾಂಧೀಜಿಯ ಒಂದು ಉಲ್ಲೇಖ. ಮತ್ತು ಇಲ್ಲಿನ ಪ್ರಥಮ ಅಧ್ಯಕ್ಷ, ಇಲ್ಲಿ ನೆಲ್ಸನ್ ಮಂಡೇಲಾ ಹೇಗೆ ಸೌತ್ ಆಫ್ರಿಕಾದ ಹೋರಾಟವನ್ನು, ಸ್ವಾತಂತ್ರ್ಯ ಹೋರಾಟವನ್ನು ರೂಪಿಸೋದು, ಆ ರೀತಿ ಇಲ್ಲಿ ಜೂಲಿಯಸ್ ನೆರೆರೆ ಅಂತೇಳಿ ಅವರ ಮತ್ತು ಭಾರತದ ಜೊತೆಗಿನ ಸಂಬಂಧ ಬಹು ಚೆನ್ನಾಗಿತ್ತು. ಅಂದರೆ ಇಂದಿರಾ ಗಾಂಧಿ ಅವರು ಇಲ್ಲಿಗೆ ಬಂದು ಹೋಗಿದ್ದರು, ಆ ನಂತರ ಅಬ್ದುಲ್ ಕಲಾಂ ಅವರು, ಮನಮೋಹನ್ ಸಿಂಗ್ ಅವರು, 2016 ನರೇಂದ್ರ ಮೋದಿ ಅವರು ಸಹ ಬಂದೋಗಿದ್ದಾರೆ. ಯಾಕೆ ಅವರ ಭಾರತದ ಬಗ್ಗೆ ಇರತಕ್ಕಂಥ ಗೌರವವನ್ನು ಅಂದರೆ, ಯುರೋಪಿಯನ್ನರ ಹಾಗೆ ಭಾರತೀಯರು ಸಮಾಜದಲ್ಲಿ ಇಲ್ಲಿ ಪ್ರಮುಖರಾಗಿದ್ದರೂ ಸಹ ಯಾರನ್ನೂ ಸಹ ಎಕ್ಸ್ಪ್ಲಾಯ್ಟ್ ಮಾಡಲಿಲ್ಲ, ಯಾರನ್ನೂ ಸಹ ಪರಿವರ್ತನೆ ಅಂದರೆ ಅನೇಕ ರೀತಿಯಾದಂಥ ಉಪಕಾರಿ ಕಾರ್ಯಕ್ರಮಗಳು ಭಾರತೀಯರು ಇಲ್ಲಿ ಮಾಡ್ತಾ ಇದ್ದಾರೆ. ಈಗಲೂ ಸಹ ಇಲ್ಲಿನ ಶಾಲೆಗಳಿಗೆ ಸಹಾಯ ಮಾಡೋದಿರ್ಬೋದು ಅಥವಾ ಹಾಸ್ಪಿಟ್ಲ್ಗಳಿಗೆ ಸಹಾಯ ಮಾಡೋದಿರ್ಬೋದು ಅಥವಾ ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಸಾಂಸ್ಥಿಕವಾಗಿ ಸಹ ಅನೇಕ ರೀತಿಯ ಸಹಾಯಗಳನ್ನ ಇಲ್ಲಿ ಮಾಡ್ತಾನೆ ಇರ್ತಾರೆ. ಅದು ಸ್ವಭಾವ, ಭಾರತೀಯರ ಒಂದು ಲೋಕ ಕಲ್ಯಾಣ ಸ್ವಭಾವ ಇಲ್ಲೂ ಸಹ ವ್ಯಕ್ತ ಆಗಿದೆ. ಅದಕ್ಕಾಗಿ ಬಹಳ ಹೆಚ್ಚಿನ ಗೌರವ ಇದೆ. ಮತ್ತು ನಾನೇನು ಉಲ್ಲೇಖ ಮಾಡಿದೆ, ಜೂಲಿಯಸ್ ನೆರೆರೆ ಪ್ರಥಮ ಅಧ್ಯಕ್ಷ ಹೋರಾಟಗಾರ, ಅವರಿಗೆ ಮೊದಲ ಬಾರಿ ಯಾವಾಗ ಮಹಾತ್ಮ ಗಾಂಧಿ ಪೀಸ್ ಅವಾರ್ಡ್ ಭಾರತ ಸರ್ಕಾರ ಘೋಷಣೆ ಮಾಡಲಿಕ್ಕೆ ಶುರು ಮಾಡ್ತು, ಮೊದಲ ಅವಾರ್ಡನ್ನು ಅವರಿಗೆ ಕೊಟ್ಟಿದೆ. ಸೊ ಹೀಗಾಗಿ ನಾವು ತಾಂಜಾನಿಯಾದಲ್ಲಿ ಇಂದಿರಾ ಗಾಂಧಿ ರಸ್ತೆಯನ್ನು ನೋಡ್ತೀವಿ, ಇಂಡಿಯಾ ರಸ್ತೆಯನ್ನು ಸಹ ನೋಡ್ತೀವಿ. ಹಾಗೆ ನಾವು ಇಲ್ಲಿ ಒಂದು ಟೆಂಪಲ್ ಸ್ಟ್ರೀಟನ್ನು ಸಹ ನೋಡ್ತೀವಿ, ದೇವಾಲಯಗಳ ರಸ್ತೆ, ಅದಕ್ಕೆ ಪ್ರಮುಖ ಸ್ವಾಮಿ ಮಹಾರಾಜ ರಸ್ತೆ ಅಂತ ಹೇಳ್ತೀವಿ. ಸಾಲಾಗಿ ಒಂದು ರಸ್ತೆಯಲ್ಲಿ ಒಂದೇ ಕಡೆ ಅನೇಕ ಭಾರತೀಯ ದೇವಸ್ಥಾನಗಳು, ಅದು ನಾರಾಯಣ ದೇವಸ್ಥಾನ ಇರ್ಬೋದು, ವೆಂಕಟೇಶ್ವರನ ದೇವಸ್ಥಾನ ಇರ್ಬೋದು, ಶ್ರೀರಾಮನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಹೀಗೆ ಇಲ್ಲಿನ ಇರ್ತಕ್ಕಂಥ ಭಾರತೀಯರು ತಮ್ಮತನವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಇಲ್ಲಿನ ಬೆಳವಣಿಗೆಗೆ ಸಹ ಅವರು ಪೂರಕವಾಗಿ ಮತ್ತು ಇಲ್ಲಿನ ಜನರ ವಿಶ್ವಾಸವನ್ನು ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಇಲ್ಲಿ 3 ಮತ್ತು 4ನೇ ಜನರೇಷನ್ ಭಾರತೀಯರಿದ್ದಾರೆ. ದಕ್ಷಿಣದ ಭಾರತೀಯರು ವಿಶೇಷವಾಗಿ ಮೊದಲ ಜನರೇಷನ್ನು ಅಥವಾ ತಾವೇ ಮೊದಲು ಬಂದವರು ಆ ಥರ ಇದ್ದಾರೆ. ಆದರೆ ವಿಶೇಷವಾಗಿ ಗುಜರಾತಿಗಳು ಮತ್ತು ಪಂಜಾಬಿಗಳು 3 ಮತ್ತು 4ನೇ ಜನರೇಷನ್ ಸಹ ನಾವಿಲ್ಲಿ ಕಾಣಬಹುದು. ಅಂದರೆ 200-300 ವರ್ಷಗಳ ಹಿಂದಿನಿಂದ ಅಲ್ಲೇ ಇರುವಂಥವರು. ಎಲ್ಲ ವಿದೇಶಿ ಭಾರತೀಯರಂತೆಯೇ ತಾಂಜಾನಿಯನ್ನರು ಸಹ, ತಾಂಜಾನಿಯಾದಲ್ಲಿ ಇರುವ ಭಾರತೀಯರು ಸಹ 2 ಗಡಿಯಾರಗಳ ಮೇಲೆ ಜೀವನ ಮಾಡೋದು. ಒಂದು ಭಾರತದ ಗಡಿಯಾರದ ಮೇಲೆ ಅವರ ಕಣ್ಣು ಯಾವಾಗಲೂ ಇರುತ್ತೆ, ಇನ್ನೊಂದು ತಾಂಜಾನಿಯಾದ ಗಡಿಯಾರದ ಮೇಲೆ. ಅವರ ಎಲ್ಲ ರೀತಿಯ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಂಸ್ಕಾರದ ಎಲ್ಲದಕ್ಕೂ ಅವರು ಭಾರತದ ಮೇಲೆ ಅವಲಂಬಿತ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಹೇಳಬೇಕಂದ್ರೆ ಮದುವೆಗಳು. ಹಿಂದೆ ಎಲ್ಲ ಭಾರತಕ್ಕೆ ಬಂದು ಅವರು ಸಂಬಂಧದಲ್ಲಿ ಮದುವೆ ಆಗಿ ಮತ್ತೆ ವಾಪಸ್ ತಾಂಜಾನಿಯಾಗೆ ಬರ್ತಾ ಇದ್ರು ಹೆಂಡತಿಯನ್ನು ಕರ್ಕೊಂಡು. ಈಗೀಗ ತಾಂಜಾನಿಯಾದಲ್ಲೇ ಅಥವಾ ಆಫ್ರಿಕಾದಲ್ಲೇ ಬೇರೆ ಬೇರೆ ದೇಶಗಳಲ್ಲಿ, ಕೀನ್ಯಾ ಜೊತೆ ಇರ್ಬೋದು, ಉಗಾಂಡ ಜೊತೆ ಇರ್ಬೋದು, ರಾಂಡಾದಲ್ಲಿರ್ಬೋದು ಅಥವಾ ಅಕ್ಕಪಕ್ಕದ ಮೊಜಾಂಬಿಕ್ ಇರ್ಬೋದು, ಹೀಗೆ ಅಥವಾ ತಾಂಜಾನಿಯಾದಲ್ಲೇ ಬೇರೆ ಬೇರೆ ಸಿಟಿಗಳಲ್ಲಿ ಇರ್ತಕ್ಕಂಥ ತಮ್ಮದೇ ಸಮುದಾಯದ ಹೆಣ್ಣು ಮಕ್ಕಳನ್ನು ಮದುವೆ ಆಗ್ತಿದ್ದಾರೆ. ಹೀಗಾಗಿ ಸಾಂಸ್ಕೃತಿಕವಾಗಿ ತಮ್ಮತನವನ್ನು ಕುಟುಂಬವಾಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಸಹ ತಮ್ಮ ಮನೆಯ ಭಾಷೆಯನ್ನು, ಮಾತೃಭಾಷೆಯನ್ನು ಮಕ್ಕಳಿಗೆ ಕಲಿಸುವಂತಹ ಪ್ರಯತ್ನ ಇದ್ದೇ ಇದೆ. ವಿಶೇಷವಾಗಿ ಬಾಪ್ಸ್ ಅಥವಾ ಸ್ವಾಮಿನಾರಾಯಣ ಪಂಥದ ದೇವಾಲಯಗಳಲ್ಲಿ ಆ ಭಾಷೆಯ ತರಗತಿಗಳು ನಡೆಯುತ್ತೆ ಮತ್ತು ಸಂಸ್ಕಾರ ಕೇಂದ್ರಗಳನ್ನ ಮಾಡ್ತಾರೆ. ಬಹಳ ನಾನು ಭಾರತದಲ್ಲಿ ನೋಡಲಿಲ್ಲ, ಆದರೆ ಅಲ್ಲಿನ ದೇವಸ್ಥಾನಗಳಲ್ಲಿ ಸಂಸ್ಕಾರ ಕೇಂದ್ರಗಳನ್ನ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಶ್ಲೋಕಗಳನ್ನ ಹೇಳ್ಕೊಡೋವಂಥದ್ದು, ಮಕ್ಕಳಿಗೆ ಅವರ ಒಂದು ಮನೆಯ ಸಂಪ್ರದಾಯದ ರೀತಿ ನೀತಿಗಳನ್ನ ಕಲಿಸ್ಕೊಡೋವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ನಾನು ಗಮನಿಸಿದ್ದು ಪ್ರತಿಯೊಂದು ಭಾಷೆ ಅಥವಾ ಪ್ರಾಂತ ಆಧಾರಿತ ಗುಂಪುಗಳು ಇಲ್ಲಿ ಇದೆ. ನಾವು ಆಂಧ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಘಟನೆ, ಆಂಧ್ರದವರೆಲ್ಲ ಸೇರಿ ಮಾಡಿಕೊಂಡಿದ್ದಾರೆ. ಅವರು ಬತುಕಮ್ಮ ಉತ್ಸವವನ್ನು, ಆಂಧ್ರದ ಒಂದು ಹೂವಿನ ಉತ್ಸವ ಏನಿದೆ, ದೇವಿಯ ಉತ್ಸವ, ಅದನ್ನು ಮಾಡ್ತಾರೆ. ಬಂಗಾಳದವರೆಲ್ಲ ಬಾಂಗೋ ಸಾಂಗೋ ಅಂಥೇಳಿ ಒಂದು ಸಂಘಟನೆ ಇದೆ, ಅವರು 9 ದಿನಗಳ ಕಾಲ ವೈಭವವಾಗಿ ದುರ್ಗಾ ಪೂಜೆಯನ್ನು ಮಾಡ್ತಾರೆ. ಹಾಗೆ ಕರ್ನಾಟಕದವರು ಸಹ ಕಾವೇರಿ ಕನ್ನಡ ಸಂಘ ಅಂಥೇಳಿ ಇಲ್ಲ ಒಂದು ಕನ್ನಡಿಗರ ಒಂದು ಕೂಟ ಇದೆ. ಅವರು ಇಡೀ ಕುಟುಂಬಗಳು ಆಗಾಗ್ಗೆ ಸೇರಿ ಕ್ರೀಡಾಕೂಟಗಳಿರ್ಬೋದು ಅಥವಾ ಕನ್ನಡದ ಸ್ಪರ್ಧೆಗಳಿರ್ಬೋದು, ಗಣೇಶ ಉತ್ಸವಗಳಿರ್ಬೋದು, ಇದನ್ನೆಲ್ಲ ಮಾಡ್ತಾರೆ. ಮತ್ತು ಕಲಾಮಂಡಲಂ ಅಂಥೇಳಿ ಮಲಯಾಳಿಗಳ ಒಂದು ಇದಿದೆ, ಅವರು ಸಹ ಅಯ್ಯಪ್ಪ ಪೂಜೆ ಮತ್ತು ಓಣಂನ ಆಚರಣೆ ಈ ರೀತಿ. ಈ ತಾಂಜಾನಿಯಾ ತಮಿಳ್ ಸಂಗಮ್ ಅಂಥೇಳಿ ಒಂದು ಇಲ್ಲಿರೋ ತಮಿಳು ಕುಟುಂಬಗಳು ಮಾಡಿಕೊಂಡಿದೆ. ಅಂದರೆ ಪ್ರತ್ಯೇಕತೆಯನ್ನು ಉಳಿಸ್ಕೊಳ್ಳಿಕ್ಕಲ್ಲ, ಎಲ್ಲ ಸ್ವಾಮಿ ವಿವೇಕಾನಂದ ಕಲ್ಚರ್ ಕೇಂದ್ರದ ಕಾರ್ಯಕ್ರಮಗಳಲ್ಲಿ ಇರ್ಬೋದು ಅಥವಾ ಭಾರತೀಯ ಹೈಕಮಿಷನ್ನ ಕಾರ್ಯಕ್ರಮಗಳಲ್ಲಿ ಇರ್ಬೋದು, ಎಲ್ಲರೂ ಒಟ್ಟಾಗಿ ಏಕರೂಪತೆಯಿಂದ ನಾವೆಲ್ಲ ಭಾರತೀಯರು ಅನ್ನೋ ದೃಷ್ಟಿಯಿಂದನೇ ಭಾಗವಹಿಸಬೇಕಿರುತ್ತೆ. ಅದರೊಟ್ಟಿಗೆ ನೀವು ಕೇಳಿದಂತೆ ಅವರವರ ಸಂಪ್ರದಾಯ, ಅವರ ಒಂದು ಸಂಸ್ಕೃತಿಯನ್ನು ತಮ್ಮ ಭಾಷೆಯನ್ನು ಮುಂದಿನ ಪೀಳಿಗೆಗೆ ಅವರು
5: ತಲುಪಿಸೋಕ್ಕೋಸ್ಕರ ಈ ರೀತಿಯಾದಂಥ ಬಹಳ ಅದ್ಭುತವಾದಂಥ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿದ್ದೆ.
3: ಇದುವರೆಗೆ ಜಿ ಆರ್ ಸಂತೋಷ್ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ.

0: ಸಾಗಿಸುವ ಕಡುಪರಾಕ್ರಮಿ ಮಗದ ನೃಪಾಲ ಮಾತಾಡ ಇಂಚಾಲೇ ಬಂದ್ಬಿಡಿ. ನಮ್ಮ ತಂಡಕ್ಕೆ ಗುರ್ಕಾರ್ರೆ ಬಂಡ ಮಗದ ನೃಪಾಲೆ ಆರೇ ದಾಯ ಗುರ್ಕಾರ್ರೆ ಓಡಿತ್ತನಾತು ಉಂಡು ಸ್ವಾಮಿ ಆತ ಮಾತ್ರ ವರ್ತಮಾನದ ಕಾಲಡು ಮಾಡಬೇಕು ಉರ್ಡಾಟಿಗೆ ಉರ್ಡಾಟಿಗೆ ಬೆಟ್ಟಿಡು ಆರೇನ ಜೈಪುನಗ್ರ ನೋಕೊಡಿ ಎಲ್ಲ ಇದ್ದಿ ಮಸ್ತ್ ಜನ ಪ್ರಯತ್ನ ಮಾಡ್ತೇನೆ
1: ನನ್ನ
0: ವಾಜ್ಯ ಏ ಸರ್ತಿ ಬಂದು ತಾಟ ಬಂದದು ಯಾರಿರ್ತಲ್ಲ ಅಜ್ಜಿನ ಮಗದಪ್ಪಾಲೆ ಎಂಕಲ್ನ ಗುರ್ಕಾರೆ ಅಯ್ಯ ಹೆಮ್ಮೆ ಸ್ವಾಮಿ ಆರಿನ ತಂಡೋಟ ಇಪ್ಪುಣ ಉಂಡತಿ ಭಾರಿ ಹೆಮ್ಮೆ ಆಯಾತ ಪಕ್ಕ ಮಸ್ತ್ ಜನ ಉಳ್ಳೇರಿ ಉತ್ತರ ಹೋಗುವಂತ ಕಾಸಿದ ಪೌಂಡ್ರಕ್ಕೆ ಉಳ್ಳಿ ಮಗದತ್ತೆ ಸೋಮದತ್ತೆ ಆತ ಮಾತ್ರ ಶಿಶುಪಾಲೆ ಶಿಶುಪಾಲೆ ಶಿಶುಪಾಲನ ಬಗ್ಗೆ ಉಂಡತಿ ನಮ್ಮ ಒಂಜಿ ದಿನ ಉಪನ್ಯಾಸ ಬರುತ್ತೆ.

0: ಯಾನ ಹುಟ್ಟಿದ ಬಕ್ಕ ಒಂದು ಕುಟುಂಬದ ಹಿರಿಯ ಮಗೆ ಏರುಲ್ಲಿ ಆಯಾಗ ಮಾತ್ರ ಈ ಅಧಿಕಾರ ಐಪುನಿ ಐಕ್ಯ ಬಂದ ಪೇರತಿ ಜ್ಯೇಷ್ಠ ಪಾತ್ರ ಪಿತೃ ಸಮಾನ ಅಂತ ಬಂಡದೆ ಯಾನು ಪುಟ್ಟಿ ಬಕ್ಕ ಎನ್ನ ಅಮ್ಮೇರು ಅಮ್ಮೇನೈದೆ ಅಯ್ಯತ ಬುಕ್ಕದಾಗಲಿಕ್ಕೆ ಅವಕಾಶ ಐತಿ ಸುರೋಗ ಬಿಟ್ಟಿದ ಆಯಕ ಮಾತ್ರ ಸ್ವಾಮಿ ಜ್ಯೇಷ್ಠ ಪಾತ್ರ ಆಯ್ನ ಅಂಚಿನ ಎಂಕ್ ಎನ್ನ ಮೋತಿ ಮೆಟ್ಟಿ ಉಳ್ಳಾಲೆ ಪಿತೃ ಸಮಾನ ಆಯ್ನ ಅಂಚಿನ ಎಂಕ್ ಆಳಿನ ಮದಿಮೆ ಬಾಲ್ತ ಕೊರ್ಪಣ ಅಂಚಿನ ಜವಾಬ್ದಾರಿ ಉಂಟು ಪ್ರಾಯಕ ಬತ್ತಾಳು ಸ್ವಾಮಿ ಬಾರಿ ಬರ್ಲು ಬಾರಿ ಬರ್ಲು ಪದನಾಚಿ ದಿಂಜಿತು ನಿತ್ತೆ ಮದುವೆ ಬಾಲ್ತು ಕೊರಿಯ ಸರಿಯೋ ಇಲ್ಲ ಸಮಯ ಅಂದು ಐಕ್ ಮಾಡೋದ ಮದುವೆ ಬಾಲ್ತು ಕೊರಡತ್ತ ಯಾರ್ಯಾಕ ಕೊರ್ಪುನಿ ಯಾರ್ಯಾಕ ಕೊರ್ಪುನಿ ನಮ್ಮ ಅಂತಸ್ತಿಗೆ ಸರಿಯಾದ ನಮ್ಮ ತೂಕಗೂ ಸರಿಯಾದ ಆಳಿನ ಕೈ ಪತ್ತು ನಂಚಿನ ಒಂದು ಆಣ ಬಡತ್ತ ಇಂಚ ತೂಂಟ ಸೂರ್ಯವಂಶದ ತೂಕನ ಸೂರ್ಯವಂಶದ ಅಸ್ತಿತ್ವ ಇದ್ದಿತ್ತೆ ಏರಲ್ಲ ಒರಿ ಒರಿ ಒರಿ ಒರಿ ಏರಲ್ಲ ಇಪ್ಪೇರಿ ಶೇಷ ಮಾತ್ರ ಒರಿ ನಾವು ಅವೇನೇ ನಾಡದ್ದು ಬೈರ ನಮ್ಮ ಅರ್ಥಾಪುಜಿ ಚಂದ್ರವಂಶ ಪ್ರವರ್ಧಮಾನೋಡಿ ಇಪ್ಪಣ ಇತ್ತೆ ಒಂದು ಅಂಡ ಚಂದ್ರವಂಶ ಚಂದ್ರವಂಶದ ಏರನಲ್ಲ ನಾಡದು ಕೊರ್ಕಣ ಅಂದೇ ಒರಿಯಗಳ ಸರಿಯಾದ ಅಮ್ಮೆಂಡಾಯ್ತು ಪೂರ ನಿಯೋಗ ಪದ್ಧತಿ ಆ ಪೇರ್ತ ಈ ಪೇಕ ಈ ಪೇರ್ತ ಆ ಪೇಕೆ ಸೇರ್ದಾಯಿ ನಂಚಿನ ಸಂತಾನ ಪೂರ ಚಂದ್ರವಂಶ ಕಾಯಿಸಿ ಅಯ್ಯರ್ಥ ಬಕ್ಕ ಇದ ಪನೀತ ಪ್ರಚಾರ ಇಪ್ಪಣಂತ ಯಾದವೇರು ನಮ್ಮ ಯಾದವೇರು ಮೂಲಟ ಆಗ್ಲೇಕ ಪೆಟ್ಟು ಬರ್ತು ನಾನು ಸಿಂಹಾಸನಡು ಕೊಂತ ಕುಳ್ಳಿಯಾರೆ ಬಲ್ಲಿನ ಶಾಪ ಉಂಟು ಶಾಪಗ್ರಸ್ತ ಈ ನಂಚಿನ ಕುಟುಂಬ ಯಾದವೇರು ಯಾದವೇರೆಗೆ ಕೊರ್ಕೋಣ ಕ್ಷತ್ರಿಯರಿಗೆ ಸಮಾನವಾಗಿ ನಂಚಿನ ಅಧಿಕಾರ ಐತಿ ಆಗಿರ್ತ ಅಂಚಿನ ಯೋಗ್ಯತೆ ಇದ್ದಿ ಇತ್ತೆ ದ್ವಾರಗಿಟ ಉಳ್ಳೇರಿಗೆ ಕೆಲವು ಒಂದಂತ ಪುತರ ಪಡೆಯುವಂತ ಉಳ್ಳೇರಿಗೆ ಕೃಷ್ಣ ಬಲರಾಮೇರೆ ಲಂಕಾಪುನವತ್ತೆ ಅಥವಾ ಇಟ್ಟುವರಿನ ಏರೇ ಅವಳು ಎನ್ನ ವ್ಯಕ್ತಿ ಜೊತೆ ಅಪ್ಪನಂಚಿನ ಸಂಬಂಧನೇ ಹತ್ತಿದೆ ಯಾದವೇರ್ಲತ್ತೆ ಸೂರ್ಯವಂಶಲತ್ತೆ ಚಂದ್ರವಂಶಲತ್ತೆ ಅಪ್ಪಗ ಏರಿ ಶಿಶುಪಾಲೆ ಆನಡು ಆನಲ ಅಂದೆ ಆನೋರ ತುವ್ವಡು ಸ್ವಾಮಿ ಏತೇ ದಿಂಕೋದ ಪೊಣ್ಣು ಚೋಟಲ್ಲ ಅವಡು ಹೊರ ಇಂಚ ಆಯ ಫೋನಾಗ ತಿರುಗಿದು ಪೇರು ಅದಪ್ಪ ಬಾರಿ ಆಳಂಗ ಬಾರಿ ಬರ್ಲು ಆಯನ ಮೀಸೆ ತುಂಟ ಬಾರಿ ಬರ್ಲದ ಮೀಸೆದ ಆಣ್ಣ ನಂಡ ಆಣ್ ಅಂಜಾತಿ ಪುಣಗ ಒಂಜಿ ತೀರ್ಮಾನ ಮಾಲ್ತೆ ಎಂಕ್ಲ ಅಧಿಕಾರ ಉಂಡಿ ಎನ್ನ ಮೇಗ್ದಿನ ಕೊರ್ಪುಡಂಚಿನ ಸಂಬಂಧ ಮಾಲ್ಪುಡಂಚಿನ ಅಧಿಕಾರ ಎಂಕ್ಲ ಉಂಡು ಅಮ್ಮೇರಟಕ್ಕೇನಣ್ಣ ಅಯ್ಯ ಪರಬ್ಬೆಲ್ಲ ಕುಲ್ಲಾಡಲ್ ಮಣಿಪಂತೆ ಅಂಚ ಆಯಾಗೆ ಕೊರ್ಪುನ ಅದೊಂಜಿ ತೀರ್ಮಾನ ಮಾಡ್ತೇನೆ ನಮ್ಮ ಬಗ್ಗೆ ಉಂಟತಿ ಎದುರು ಎತ್ತಲ ಮಾತೇ ಪಿರಾವೃತ ಮಾತೇರ್ನ ಒಂಜಿ ವರ್ಗ ಹಗಲು ಏಪ ಎಂಚಿನ ಪನ್ ಪೇರು ದಾದಾಪು ಬತ್ತಿ ದೀ ಪೇರು ಮಾಡದ ಆರಾಚನ ಮಲ್ಪೇರ ಅಬ್ಬಜಿ ಆಯ್ತು ಮಾಡ ನಮ್ಮ ಒಂಜಿ ಗುಪ್ತ ಚರ ವರ್ಗ ಉಂಟು ಅವು ಏಗ್ಲ ಗೊತ್ತಾಬಿಜಿ ಜನಕ್ಕಲೇನ ಎಡೆಟ್ಟು ಸೇರದು ಮಾತು ವಿಷಯ ಸಂಗ್ರಹ ಮಾಡ್ತದೆ ಎನ್ನ ಅಡಿಗೆ ಎತ್ತ ಬೇಕು ಮಸ್ತು ಒರಿ ರಡ್ಡು ಜನ ಹತ್ತಿ ಒಂಜಿ ಮಲ್ಲ ಸಭೆ ಸೇರಿದ ಪತ್ತಿರ್ತು ಮಿತ್ತಿ ಅವು ಏರುದಾನೆ ಅಂದು ಗೊತ್ತಾಬಿಜಿ ಒರಿ ಬರೋಡು ಇತ್ತನೇಟ ಅವೇ ಇತ್ತೆ ಬತ್ತೆ ನಾ ತೋಜಿನ ನಿನ್ನ ಮುಖ ಪರಿಚಯ ಗೊತ್ತಾಯ ವಿಷಯ
1: ಊರು ತಿರುಗೋಡು ವಿಷಯ ಮತ್ತೆ ತಿರುಗೋಡು ಐಕ್ ಬರೋದು ಬರೋದು ಬರೋದು ಬರೋದು ಬರೋದು
0: ಯಾ ಇನ್ನೊಂಜಿ ಬಿಡಯ್ಯ ಓಡೆ ಪೋಂಡಲ್ಲ ಓಲ ತಿಕ್ಕಡು ನಾಡೊಂದೇ ಒಪ್ಪನತ್ತ
1: ಅವು ಇರ್ನತ್ತವುನ್ನ
0: ಬೇತೇನ ಪಾರಂದು ಪಾರಂದತ್ತ ಇದ್ದಾನೆ ಅಪ್ಪ ಹೊಸ ವಿಷಯ ಇಪ್ಪು ಎಂಜಿನ ಬೇ
1: ಕೇಳೋಣ.

0: ಬಂಡ ಈರ್ ಪಂಡಿ ನಂದ
1: ಈ
0: ಮುಳ್ಳು ಮೂರು ಕುಲ್ಲು ತಿನ್ರಲ್ಲಿ ಊರೂರು ತಿರುಗೋಡು ವಿಷಯ
1: ತೆರೆಯೋಡು
0: ಉಂಡತ್ತ
1: ಸರಿ ಮಾಡ್ಕೊಂಡ್ರೆ ಬಾರಿ ಬಂದು ನಂದು
0: ಈ ಸತ್ತಿ ಈ ಜನ್ಮ
1: ಬಲ್ಲಿ ಬಲ್ಲಿ ಬಲ್ಲಿ ಅಲ್ಲಿ ಆಟಕ್ಕೆ ಬಿಡ್ಕ
0: ಅಂಚ ತಿರ್ಗೊಂದು ಮಾತಾಡಲೇ ಇರೋ ಪುಕ್ಕೇರೆ ಬರ್ಕೊಂಡಾಗ್ಲೇ
1: ಪುಕ್ಕೇರೆ ಬಾಕಿ ತಪ್ಪು ಆಗ್ಲೇ ತಿಂದ್ಯಾರ
0: ಆದ್ರೆ ಹತ್ತು ಜನ
1: ಇರು
0: ನರ ಮನೆ ಹತ್ತಿಗೆ
1: ಏನು ಬನ್ನಿ
0: ಅವು ಊರ್ದಲ್ಲಿ ಮಾಡ್ಕೊನಿ
1: ಹುಂದಾ ನೀ ಕೊಂಚ ಬೇಲಂಡು ನಾನು ಏರು ನಮ್ಮನ್ನು ವಿರೋಧಿ ಸಭೆ ತುಂಬಾ ತಗ್ಲು ಒಂಜಿ ಪಟ್ಟಿ ಮಾಡ್ಬೋದು ಸುರೂಕು ಅಗ್ಲಿ ನೊಂಜಿ ದೆಪ್ಪೋಡು ನಾನು
0: ಅಂಚಿನ ಏರ್ಲಿ ಇದ್ದೀರ ಅಂಚ ಅಂದ್ ಪೂರ ಊರು ತಿರ್ಕೊಂಡು ಬರ್ತೇನ ಮಾತ ಕಟ್ಟಿಲ್ಲ ಊರು ಪುಗಾರ್ ನಕ್ಲೆ ಉಪ್ಪನ
1: ಪುಗಾರ್
0: ಮಾತ ಕಟ್ಟಿಲ್ಲ ಬಂದ್ಬೇರು ಯಾರು ನರ ಮನೆ ಅಂತ ದೇವರು ಭೂಮಿ ಕೂಡ ಅದು ಬರ್ತೀನ ಬೊಗವಂತ
1: ಅಜ್ಜ ಮಾಡ್ಬೇರ
0: ಇಲ್ಲಿ ಗುಡಿ ಆಗ್ತಾವ್ರ
1: ಸರಿ
0: ಅಂದ
1: ಅಯ್ಯೋ ಬಂದ್ಬೇರ ಅಂದ್ರೆ
0: ಅಂಚ ಪೂರ ತಿರುಗಿದ ಆಯ್ಬಕ್ಕ ಸೀದೆಯನ್ನ ಇಲ್ಲಾಗ ಬರ್ತೆ
1: ಇಲ್ಲಾಗ ಬೈದಾನ
0: ಅಂದ್ರೆ
1: ನಾನು ಉಂಡು ಇಲ್ಲಾಡಿ
0: ಇಲ್ಲಾಗ ಬರ್ತೆ ನೀ ಗಂಜಿ ಉಂಡು ಜೆತ್ತ ಇನ್ನು ಪಿಲ್ಲ ಕಾಂಡೆಲ್ಲ ಕೊಂದು ಬರ್ತೆ
1: ನೆನ್ನ ಬಂದಿರ ಬೈದಾನ ಬೆನ್ನಾಡಿಗೆ
0: ಅಬ್ಬಕ್ಕ ಈ ಚಿನ್ನ ಈ ಪೋಯ್ ಒಡೆ ಪೋಯ್ ನೀ ದಾನಪುರ ಮಾತಾಡ ಕೇಳಿದಾರ

0: ಸಾರಂಗನಾಟ್ 7.8 ಎಫ್ಎಂ, ಇದು ಬಣ್ಣ ಬಣ್ಣದ ಬದುಕು.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನ್ನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

ಯಾನ ರಮೇಶ್ ರೈ ಕುಕ್ಕುವಳ್ಳಿ ತುಳು ರಂಗಭೂಮಿದವರಿ ಎಲ್ಲ ಕಲಾವಿದೆ ನಿಗ್ಲ ಕೇನುದುಪ್ಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಯಾನ ಶಶಿಧರ ಆಳ್ವೆ ನಾಟಕ ಕಲಾವಿದೆ ಪಕ್ಕ ಕಿರುತೆರೆ ನಟೆ. ನಿಖಿಲ್ ಕೇನಂದುಲ್ಲರ್ ಸಮುದಾಯ ಬಾನುಲಿ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.